ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುಗರಿಗೆ ಶ್ರೀದೇವಿಯ ಶುಭ ಮುಂಜಾನೆಯ ನಮಸ್ಕಾರಗಳು. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಇಂದು ರವಿವಾರ 2026 ಇಸ್ವಿಯ ಸೆಪ್ಟೆಂಬರ್ ತಿಂಗಳ 13 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಭಾದ್ರಪದ ಮಾಸದ 22 ದಿನ ನಮ್ಮ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ದಿನ ಬೆಂಗಳೂರು ಮತ್ತು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮಗಳ ವಿವರಣೆ ನಂತರ ಕೇಳಲಿದ್ದೀರಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು 6:35 ದೇಶಭಕ್ತಿಗೀತೆ ರಚನೆ ಟಿ ದಿನಕರ್ ವೃಂದಗಾನದಲ್ಲಿ. 6:40 ಜನಪದ ಸಂಗೀತದಲ್ಲಿ ಕಿಕ್ಕೇರಿ ಕೃಷ್ಣಮೂರ್ತಿ, ಅಪ್ಪಗೆರೆ ತಿಮ್ಮರಾಜು ಮತ್ತು ಪುತ್ತೂರು ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ ಜನಪದ ಗೀತೆಗಳನ್ನು ಕೇಳಲಿದ್ದೀರಿ. 7:15 ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ ಪ್ರಸ್ತುತಪಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಇನ್ನು 7:45 ಚಿತ್ರಗೀತೆಗಳು. 8:00 ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆಗಳು. 8:30 ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ.

ಒಂಬತ್ತು ಗಂಟೆಗೆ ಪ್ರಕಟಣೆಗಳು, 9:05 ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10 ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಇಲಾಖೆಯ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಜಾಂಪಣ್ಣ ಹಶಿಹಾಳ್. ಇನ್ನು 9:35 ಚಿತ್ರಗೀತೆಗಳೊಂದಿಗೆ ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ. ಈ ಬೆಳಗ್ಗೆ 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. ಇನ್ನು 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿರ್ವಹಣೆ ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಮೇಲೆ ಮೊಬೈಲ್ ಬಳಕೆಯಿಂದಾಗುವ ಅನಾನುಕೂಲತೆಗಳ ಕುರಿತು ಡಾಕ್ಟರ್ ಅವಿನಾಶ್ ಕಾಮತ್ ಅವರೊಡನೆ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಇನ್ನು 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪಿಎಂ ಜನ್ಧನ್ ಯೋಜನೆ ಕುರಿತು ಮಾಹಿತಿ ಪತ್ರಕರ್ತೆ ಚಂದನಾ ಲೋಕೇಶ್ ಅವರಿಂದ. ಇನ್ನು 1:20 ಚಿತ್ರಗೀತೆಗಳು. 2:40 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ. 3:00 FM 101.3 MHz ಕಾರ್ಯಕ್ರಮ.

ನಿಲಯದ ಈ ದಿನದ ಸಂಜಯ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು 5:30ಕ್ಕೆ ಯುವ ಸ್ನೇಹಿತರ ಕಾರ್ಯಕ್ರಮ. ಯುವವಾಣಿಯಲ್ಲಿ ದೇವದುರ್ಗ ತಾಲೂಕಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾವರ್ಧಕ ಸಂಘ ಸುರಪುರು ಸಂಚಾಲಿತ ಶ್ರೀ ಬಸವೇಶ್ವರ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಇನ್ನು 6:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ. 6:20ಕ್ಕೆ ಸಂಧ್ಯಾ ಕಿರಣ ಪ್ರಸ್ತುತಿ, ಪರಮೇಶ್ವರಪ್ಪ ಗೋಪ್ಶೆಟ್ಟಿ ನಿರ್ವಹಣೆ, ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 6:51ಕ್ಕೆ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ತಜ್ಞರಾದ ಡಾ ಶಕುಂತಲಾ ಎನ್ಎಂ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳು. 7:20ಕ್ಕೆ ಜನಪದ ಸಂಗೀತದಲ್ಲಿ ಭಜನಾ ಪದಗಳು ಪ್ರಸಾರವಾಗಲಿವೆ ಗಂಗಾವತಿಯ ಪಂಪಾಪತಿ ಪೂಜಾರ್ ಮತ್ತು ಸಂಗಡಿಗರಿಂದ. ಇನ್ನು 7:45ದಿಂದ 8:44ವರೆಗೆ, 9:15ರಿಂದ 11:05ವರೆಗೆ, ಇನ್ನು 11:10ನಿಮಿಷದಿಂದ ಪಂದ್ಯದ ಮುಕ್ತಾಯದವರೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ದುಬೈ ನಗರದ ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುವ ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಆಂಗ್ಲ ಮತ್ತು ಹಿಂದಿ ಭಾಷೆಯಲ್ಲಿ ಪ್ರಸಾರವಾಗಲಿದೆ. ಇದುವರೆಗೂ ನಿಲಯದಿಂದ ಈ ದಿನ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿದ್ರಿ. ಕಾರ್ಯಕ್ರಮಗಳ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:00 5:05ವಾಗಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಇದುವರೆಗೂ ಭಕ್ತಿಗೀತೆಗಳನ್ನು ಕೇಳಿದ್ರಿ. ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ DC ಗೀತಾ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ನಾವು ಆಧುನಿಕ, ಆಧುನೀಕರಣ, ಆಧುನಿಕೋತ್ತರ, ಮಾಡ್ರನ್ ಲಿಟ್ರೇಚರ್, ಮಾಡ್ರನ್ ಆರ್ಟ್ ಬಳಸುತ್ತಿರುತ್ತೇವೆ. ಹಾಗಾದರೆ ಯಾವುದು ಆಧುನಿಕ, ಆಧುನಿಕರು ಅಂದರೆ ಯಾರು? ಆಧುನಿಕತೆಯನ್ನು ಹಲವು ಆಯಾಮಗಳಲ್ಲಿ ವಿಶ್ಲೇಷಿಸಿಕೊಳ್ಳಕ್ಕೆ ಅವಕಾಶ ಇದೆ. ಆಧುನಿಕ ಪದಶಃ ಅರ್ಥ ಹೊಸತು, ಸದ್ಯದ್ದು. ಯಾವುದು ಹೊಸತು, ಯಾವುದು ಸದ್ಯದ್ದು ನೋಡೋಣ. ಇದರ ಮೂಲ ಹುಡುಕಿ ಹೊರಟ್ರೆ ಡಾರ್ವಿನ್ನನ ಜೀವ ವಿಕಾಸವಾದಕ್ಕೆ ಹೋಗಬೇಕಾದೀತು. ಕಣ್ಣಿಗೆ ಕಾಣಿಸದ ಪರಮಾಣುವಿನಿಂದ ಮೊದಲುಗೊಂಡು ಮಂಗನಿಂದ ಮಾನವರಾಗಿ ಈ 21ನೇ ಶತಮಾನದ ಅತ್ಯಾಧುನಿಕ ತಂತ್ರಜ್ಞಾನದವರೆಗೂ ಹಾಗೂ ವಿಕಾಸಗೊಳ್ಳುತ್ತಲೇ ಇರುವ ಪ್ರತಿ ಹಂತವೂ ಆಧುನಿಕವೇ. ಪ್ರತಿ ತಲೆಮಾರು ತನ್ನ ಹಿಂದಿನ ತಲೆಮಾರಿಗಿಂತ ಮುಂದಾಲೋಚನೆಯಲ್ಲಿ ತುಸುಮುಂದಿರುತ್ತದೆ. ಈ ವಿಕಾಸದ ವಿವಿಧ ಹಂತಗಳಲ್ಲಿ ಪ್ರಾಣಿಗಳಿಗಿಂತ ಭಿನ್ನವಾಗಿ ಕಾಡಿನಲ್ಲಿ ಅಲೆಮಾರಿಗಳಾಗಿದ್ದವರು ಒಂದು ಕಡೆ ನೆಲೆಯೂರಿ ಮನೆ, ವ್ಯವಸಾಯ, ಸಂಗ್ರಹಿಸಿಟ್ಟುಕೊಳ್ಳುವ ಗುಣ, ಬೆಂಕಿ, ವೈವಿಧ್ಯಮಯ ಆಹಾರ, ಕುಟುಂಬ, ಭಾಷೆ, ಸಮಾಜ, ಹಣ, ವ್ಯಾಪಾರ, ವ್ಯವಹಾರ, ಅಕ್ಷರ, ಶಿಕ್ಷಣ, ರಾಜಕೀಯ, ವಿಜ್ಞಾನ, ತಂತ್ರಜ್ಞಾನ ಅಂತೆಲ್ಲ ಇವೆಯೇ ಮುಂತಾದವುಗಳನ್ನು

0: ಕಾಲ್ಕಾಲಕ್ಕೆ ಸೃಷ್ಟಿಸಿಕೊಂಡಿದ್ದೇವೆ. ಮೂಲತಃ ಕುತೂಹಲಿಗಳಾದ ನಾವು ಭೂಖಂಡಗಳನ್ನು ಹುಡುಕಿ ಪ್ರಕೃತಿಯಲ್ಲಿರುವ ಚರಾಚರಗಳನ್ನು ಬಳಸಿ ನಮಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸಿಕೊಳ್ಳುತ್ತಿದ್ದೇವೆ. ಚಂದ್ರ ಮಂಗಳನ ಅಂಗಳಕ್ಕೆ ಅಡಿಯಿಟ್ಟಿದ್ದೇವೆ. ಸಮುದ್ರದಾಳವನ್ನೂ ಕಂಡಿದ್ದೇವೆ. ಈಗಂತೂ ಕ್ಷಣಾರ್ಧದಲ್ಲಿ ಕುಳಿತಲ್ಲಿಂದಲೇ ಸಾಮಾನ್ಯರೂ ಜಗತ್ತನ್ನು ಕಣ್ತುಂಬಿಕೊಳ್ಳುವಷ್ಟು ಮುಂದುವರೆದಿದ್ದೇವೆ. ಇವೆಲ್ಲವೂ ಆವಿಷ್ಕಾರಗೊಂಡ ಕಾಲಕ್ಕೆ ಹಾಗೂ ಅವು ಪ್ರಸ್ತುತಗೊಂಡ ಕಾಲಕ್ಕೆ ಆಧುನಿಕವೇ. ಆಧುನಿಕವೆಂದರೆ ಸಾಮಾನ್ಯವಾಗಿ ಭೌತಿಕವಾದ ಅಭಿವೃದ್ಧಿ ಪ್ರಗತಿ ಇನ್ಸ್ಟ್ರೂಮೆಂಟಲ್ ಎನ್ನುವ ಅರ್ಥದಲ್ಲೂ ಬಳಸುತ್ತಿರುತ್ತೇವೆ, ಯೋಚಿಸುತ್ತಿರುತ್ತೇವೆ. ಆಧುನಿಕವೆಂದರೆ ನಿನ್ನೆಗಳ ಅಂದರೆ ಭೂತಕಾಲದ ಸಿಕ್ಕುಗಳಿಂದ ಬಿಡಿಸಿಕೊಂಡು ಹೊಸತೊಂದು ವಿಚಾರಕ್ಕೆ ವರ್ತಮಾನದಲ್ಲಿ ತೆರೆದುಕೊಳ್ಳುವ ಹಾಗೆ ಮಾಡುವಂಥದ್ದೂ ಆಧುನಿಕವೇ. ಬದುಕಿನ ಹೋರಾಟಗಳು, ಯುದ್ಧ ತಂತ್ರಗಳು ಕಾಲದಿಂದ ಕಾಲಕ್ಕೆ ಆಧುನಿಕಗೊಂಡಿವೆ. ಮನುಷ್ಯ ಮನುಷ್ಯರನ್ನು ಕೊಲ್ಲದೆ ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕೆನ್ನುವ ಎಲ್ಲ ಕಾಲಕ್ಕೂ ಸಲ್ಲುವ ಬುದ್ಧನಂತಹ ಅನೇಕ ಯುದ್ಧ ವಿರೋಧಿ ಚಿಂತನೆಗಳು, ಜಗತ್ತಿನಾದ್ಯಂತ ಸಾಮಾಜಿಕ ಸಂಚಲನಗಳಿಗೆ ಕಾರಣರಾದ ಚಿಂತಕರು, ಕವಿಗಳು, ಬರಹಗಾರರು, ವಿಜ್ಞಾನಿಗಳು, ತಂತ್ರಜ್ಞರು ಕಟ್ಟಿಕೊಡುವ ಆಯಾ ಕಾಲಘಟ್ಟದ ಸೂಕ್ಷ್ಮ ಚಿಂತನೆಗಳು, ಆಯಾ ಕಾಲದ ಅಧಿಕಾರದ ದಬ್ಬಾಳಿಕೆಯನ್ನು ವಿರೋಧಿಸಿ ಮಾನವೀಯತೆಗೆ ತುಡಿಯುವ ಜನಪದರು ಸೃಷ್ಟಿಸುವ ಕಾವ್ಯ, ಕಥೆ, ಪುರಾಣ, ಸಾಮಾಜಿಕ ಚಿಂತಕರ ಭಾಷಣ, ಬರವಣಿಗೆ, ಚಳುವಳಿಗಳು, ಸೃಜನಶೀಲ ಬರಹಗಳು, ಸಂಗೀತ, ಚಿತ್ರ, ನೃತ್ಯ, ಶಿಲ್ಪ, ಸಿನಿಮಾಗಳು, ಇವುಗಳ ಮೂಲಕ ಆಯಾ ಕಾಲಘಟ್ಟದ ಸೂಕ್ಷ್ಮಗಳನ್ನು, ಬದುಕಿನ ಏರಿಳಿತಗಳು, ಕಟ್ಟಿಕೊಡುವ ಹೊಸ ಆಲೋಚನೆಗಳು, ಹುಡುಕಾಟಗಳು, ಮುನ್ನೋಟಗಳು, ಕಾಣಿಕೆಗಳು, ಇವೆಲ್ಲ ಪ್ರಯತ್ನಗಳು ಆಧುನಿಕವೇ. ಸಾಹಿತ್ಯದ ಅಧ್ಯಯನದ ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿಯ ನಂತರದ ಕಾಲಘಟ್ಟವನ್ನು ಆಧುನಿಕ ಕಾಲ ಎಂದು ಗುರುತಿಸಿಕೊಳ್ಳಲಾಗಿದೆ. ಅಂದರೆ 18ನೇ ಶತಮಾನದಿಂದ ಆರಂಭವಾದ ನಗರೀಕರಣ, ಔದ್ಯೋಗೀಕರಣ, ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಾದ ಅಸಾಧಾರಣ ಬೆಳವಣಿಗೆಗಳು, ಅವು ರೂಪಿಸಿದ ದೃಷ್ಟಿಕೋನವನ್ನು ಆಧುನಿಕ ದೃಷ್ಟಿಕೋನ ಎಂದು ಕರೆದುಕೊಳ್ಳಲಾಗಿದೆ. ಇವೆಲ್ಲದರ ಜೊತೆಗೆ ಆಧುನಿಕೋತ್ತರ, ಆಧುನಿಕೋತ್ತರವಾದ ಎನ್ನುವ ಪದಗಳು ಚಾಲನೆಯಲ್ಲಿವೆ. ಇಲ್ಲಿ ಉತ್ತರ ಶಬ್ದಕ್ಕೆ ಎರಡು ಅರ್ಥಗಳಿವೆ, ನಂತರ ಮತ್ತು ವಿರುದ್ಧ. ಅರ್ಥಾತ್ ಆಧುನಿಕವಾದದ ನಂತರ ಬಂದ ಮತ್ತು ಅದನ್ನು ವಿರೋಧಿಸುವ ವೈಚಾರಿಕತೆಯೇ ಆಧುನಿಕೋತ್ತರವಾದ ಎನ್ನಲಾಗಿದೆ. ಹಾಗ ನೋಡಿದ್ರೆ ಯಾವುದೇ ಕಾಲದ ಆಲೋಚನಾ ಕ್ರಮ ಅಥವಾ ಚಿಂತನಾ ಕ್ರಮ ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಭೂತ, ವರ್ತಮಾನ, ಭವಿಷ್ಯತ್ತುಗಳೆಲ್ಲವನ್ನೂ ಒಳಗೊಂಡಿರುತ್ತದೆ. ಇದನ್ನೇ ಅಲ್ಲಮ್ಮ ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಗೊಂಡಿತ್ತು ನೋಡ ಎನ್ನುತ್ತಾನೆ. ಸದ್ಯದ ಸಾಮಾಜಿಕ ವ್ಯವಸ್ಥೆಯ ಬಗೆಗಿನ ಚಿಂತನೆಗಳಿಗಿಂತ ಬುದ್ಧನಾದಿಯಾಗಿ ನಮ್ಮೊಡನೆ ಹಾಸುಹೊಕ್ಕಾಗಿರುವ ಸೃಜನಶೀಲ ಕಲೆ, ಸಾಹಿತ್ಯಿಕ ಬರಹಗಳು, ಚಿಂತನೆಗಳು ನಮ್ಮನ್ನು ಪ್ರಭಾವಿಸಬಹುದು. ಒಂದು ಹೊಸ ಸಾಮಾಜಿಕ ಸಂಚಲನೆಯನ್ನೇ ಹುಟ್ಟುಹಾಕಿಬಿಡಬಹುದು. ಒಟ್ಟಾರೆ ಒಂದು ಸಮಾಜ ಜೀವಂತಿಕೆಯಿಂದ, ಕ್ರಿಯಾಶೀಲತೆಯಿಂದ ಇರಲು ಸಾಧ್ಯವಾಗೋದೇ ಎಲ್ಲ ಕಾಲದ ವೈಚಾರಿಕತೆಯುಳ್ಳ ಆಧುನಿಕ ಚಿಂತನೆಗಳಿಂದಾಗಿಯೇ ಎನ್ನಬಹುದು.
1: ಇದುವರೆಗೆ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ಈಗ ಕೇಳಿ ದೇಶಭಕ್ತಿ ಗೀತೆ, ಟಿ ದಿನಕರ್ ಅವರ ರಚನೆ, ಸಮೂಹ ಗಾನದಲ್ಲಿ.

ಕೇಳುಗರೆ, ಪರಿಸರ ಸ್ನೇಹಿ ಗಣೇಶ ಹಬ್ಬ 2026. ಮಣ್ಣಿನ ಗಣೇಶ ಮೂರ್ತಿಗಳನ್ನು ಬಳಸಿ, ಪ್ರಾಕೃತಿಕ ಬಣ್ಣಗಳನ್ನೇ ಬಳಸಿ, ಪರಿಸರ ಸ್ನೇಹಿ ಅಲಂಕಾರಗಳನ್ನು ಬಳಸಿ ಪ್ರಕೃತಿಯನ್ನು ಗೌರವಿಸಿ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಪ್ರಕೃತಿ ನಮ್ಮ ತಾಯಿ, ಅವಳನ್ನು ಕಾಪಾಡೋಣ. ಪ್ರಕೃತಿಯನ್ನು ಆರಿಸಿ ಜೀವನವನ್ನು ರಕ್ಷಿಸಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:40. ಜನಪದ ಗೀತೆಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
3: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
2: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಜನಪದ ಸಂಗೀತದಲ್ಲಿ ಈಗ ಕೇಳಿ ಕಿಕ್ಕೇರಿ ಕೃಷ್ಣಮೂರ್ತಿ, ಅಪ್ಪಗೆರೆ ತಿಮ್ಮರಾಜು ಹಾಗೂ ಪುತ್ತೂರು ನರಸಿಂಹ ನಾಯಕ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳನ್ನು.

0: ಇದುವರೆಗೂ ಕಿಕ್ಕೇರಿ ಕೃಷ್ಣಮೂರ್ತಿ, ಅಪ್ಪಗೆರೆ ತಿಮ್ಮರಾಜು ಮತ್ತು ಪುತ್ತೂರು ನರಸಿಂಹನಾಯಕ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:55 ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಬ್ರಿಕ್ಸ್ ದೇಶಾಃ ಹ್ಯಃ ನವದಿಲ್ಲ್ಯಾಃ ಭಾರತಮಂಡಪಂ ಇತ್ಯತ್ರ ಶಿಖರ ಸಮ್ಮೇಳನಸ್ಯ ಪ್ರಥಮೇ ದಿವಸೆ ನವದೆಹಲೀ ಘೋಷಣಾಂ ಅಂಗೀಕೃತವಂತಃ. ಘೋಷಣಾಪತ್ರೆ ದೃಢತರ ಬಹುಪಕ್ಷವಾದಸ್ಯ ಗಹನತರ ಸಹಕಾರಸ್ಯ ಚ ಪ್ರತಿಬದ್ಧತಾಯಾಃ ಆಹ್ವಾನಂ ಅಸ್ತಿ. ಸುದೃಢ ಆರ್ಥಿಕ ವಿಕಾಸಾತ್ಮಕ ಸಹಕಾರಸ್ಯ ಉಪರಿ ಬಲಂ ಪ್ರದತ್ತಮಸ್ತಿ. ತಥಾ ಚ ವೈಶ್ವಿಕ ವಿಷಯೇಷು ನಿರ್ಣಯ ಪ್ರಕ್ರಿಯಾಯಾಂ ವಿಕಾಸಶೀಲ ದೇಶಾನಾಂ ಮಹತ್ತರ ಪ್ರಭಾವಸ್ಯ ಕೃತೆ ಅಂತಾರಾಷ್ಟ್ರೀಯ ವ್ಯವಸ್ಥಾಯಾಃ ಸಮರ್ಥನಮಸ್ತಿ. ನವದಿಲ್ಲಿ ಘೋಷಣಾಯಾಃ ಸ್ವೀಕರಣಾನಂತರಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಸ್ಯ ಸಮಾಪನ ಭಾಷಣೆ ಉಕ್ತವಾನ್ ಯತ್ ಏತತ್ ಸದಸ್ಯ ರಾಷ್ಟ್ರಾಣಾಂ ಸಹಭಾಗಿತ್ವ ಸಂಕಲ್ಪಾಯ ಸ್ಪಷ್ಟ ದಿಶಾಂ ಪ್ರದದಾತಿ. ಸಹ ಅಗ್ರೆ ಅವದತ್ ಯತ್ ಅಧುನಾ ಏತೇಷಾಂ ಸಂಕಲ್ಪಾನಾಂ ಮೂರ್ತ ಪರಿಣಾಮೇಷು ಪರಿವರ್ತನಂ ತೇಷಾಂ ಸಂಯುಕ್ತ ದಾಯಿತ್ವಮಸ್ತಿ.
2: आज की चर्चा से स्पष्ट है कि बदलते हुए विश्व का संचालन पुराने संस्थानों से नहीं किया जा सकता. रिप्रेजेंटेशन, रिस्पॉन्सिवनेस और रूल मेकिंग तीनों में सुधार आवश्यक है. आज एडॉप्ट किया गया न्यू दिल्ली डिक्लेरेशन हमारे साझा संकल्प को स्पष्ट दिशा देता है. अब हमारी जिम्मेदारी है कि इन संकल्पों को ठोस परिणामों में बदले.
1: ಅದ್ಯ ಬ್ರಿಕ್ಸ್ ಶಿಖರ ಸಮ್ಮೇಳನಸ್ಯ ದ್ವಿತೀಯ ಅಂತಿಮ ಚ ದಿವಸ ಅಸ್ತಿ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
0: ಅಲ್ಲೇ

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯಾದ್ಯಂತ 800 ಬಾಲಕಾರ್ಮಿಕರ ರಕ್ಷಣೆ. ಎನ್ಸಿಇಆರ್ಟಿ 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕರ್ನಾಟಕದ 2 ಪ್ರಾಗೈತಿಹಾಸಿಕ ತಾಣಗಳ ಸೇರ್ಪಡೆ. ಖ್ಯಾತ ರಂಗಕರ್ಮಿ ಚಿದಂಬರರಾವ್ ಜಂಬೆ ಹೆಗ್ಗೋಡಿನಲ್ಲಿ ನಿಧನ. ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಇಂದು ಸ್ವರ್ಣಗೌರಿ ವ್ರತಾಚರಣೆ. ವಾರ್ತೆಗಳ ವಿವರ. ರಾಜ್ಯಾದ್ಯಂತ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ದೇಶಿಸಿದ್ದು, ಮಕ್ಕಳ ಬಾಲ್ಯದ ರಕ್ಷಣೆ ಸರ್ಕಾರದ ಹೊಣೆ ಎಂದು ತಿಳಿಸಿದ್ದಾರೆ. ನಿನ್ನೆಯವರೆಗೆ ಒಟ್ಟು 962 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 16,951 ಸ್ಥಳಗಳನ್ನು ಪರಿಶೀಲಿಸಿ 800 ಬಾಲಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬೆಂಗಳೂರು ನಗರದಲ್ಲಿ 503 ಮಕ್ಕಳು, ವಿಜಯಪುರದಲ್ಲಿ 72, ತುಮಕೂರಿನಲ್ಲಿ 33 ಹಾಗೂ ಬೆಳಗಾವಿಯಲ್ಲಿ 12 ಬಾಲಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಹಾಗೂ ಬಾಲನ್ಯಾಯ ಕಾಯ್ದೆ ಅಡಿ ವಿಜಯಪುರದಲ್ಲಿ 3 ಮತ್ತು ಕೊಡಗಿನಲ್ಲಿ 2 ಸೇರಿ ಒಟ್ಟು 23 ಪ್ರಕರಣಗಳು ದಾಖಲಾಗಿವೆ. ರಕ್ಷಿಸಲಾದ ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ ಹಾಗೂ ಪೋಷಕರಿಗೆ ಹಸ್ತಾಂತರಿಸಲಾಗಿದೆ. ಪರಿಸರ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಜನೋಪಯೋಗಿಯಾಗಿ ಬಳಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಯುವ ಪದವೀಧರರಿಗೆ ಕರೆ ನೀಡಿದ್ದಾರೆ. ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವದಲ್ಲಿ 20 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ 112 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನಿಸಿ ಮಾತನಾಡಿದರು. ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಡಾ ಕೃಷ್ಣ ದೀಕ್ಷಿತ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಸಾಹಿತಿ ಎಸ್ಎಂ ಜನವಾಡ್ಕರ್ ಹಾಗೂ ಸಾಮಾಜಿಕ ಕಾರ್ಯಕರ್ತ ಶಿವಯ್ಯಸ್ವಾಮಿ ಕಮಠಾಣ್ ಅವರಿಗೆ ಗಣ್ಯರು ಗೌರವ ಡಾಕ್ಟರೇಟ್ ಪ್ರದಾನಿಸಿದರು. ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಆಯೋಜಿತ ಬ್ರಿಕ್ಸ್ ಶೃಂಗಸಭೆ 2026 ಭಾರತ್ ಇನೋವೇಟ್ಸ್ ಉಪಕ್ರಮದ ಪ್ರದರ್ಶನ ಭಾರತದ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿನ ಆವಿಷ್ಕಾರಗಳನ್ನು ಜಾಗತಿಕ ವೇದಿಕೆಗೆ ಕೊಂಡೊಯ್ಯುವ ಪ್ರಮುಖ ವೇದಿಕೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಭಾರತ್ ಇನೋವೇಟ್ಸ್ ಪ್ರದರ್ಶನದಲ್ಲಿ ಭಾಗವಹಿಸುತ್ತಿರುವ ಜಾಗತಿಕ ಪ್ರತಿನಿಧಿಗಳು ಮತ್ತು ಗಣ್ಯರನ್ನು ಅವರು ಸ್ವಾಗತಿಸಿ, ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿರುವ ಹಿನ್ನೆಲೆ ಸಂಶೋಧನೆ, ನಾವೀನ್ಯತೆ ಮತ್ತು ಉದ್ಯಮಶೀಲತೆಯ ಕ್ಷೇತ್ರಗಳಲ್ಲಿ ಪಾಲುದಾರಿಕೆ ವಿಸ್ತರಿಸಲು ಬದ್ಧ ಎಂದರು. ಕರ್ನಾಟಕದ 2 ಪ್ರಮುಖ ಪ್ರಾಗೈತಿಹಾಸಿಕ ತಾಣಗಳಾದ ಯಾದಗಿರಿ ಜಿಲ್ಲೆಯ ಇಸ್ಲಾಂಪುರ ಹಾಗೂ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿ 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಕ್ರಮದಲ್ಲಿ ಸೇರ್ಪಡೆಗೊಂಡಿವೆ. ಆದಿಮಾನವರು ಮತ್ತು ನಾಗರಿಕತೆಯ ಆರಂಭ ಎಂಬ ಅಧ್ಯಾಯದಲ್ಲಿ ವಿದ್ಯಾರ್ಥಿಗಳಿಗೆ ಮಾನವನ ವಿಕಾಸ, ಜೀವನ ಶೈಲಿ ಹಾಗೂ ಕಲ್ಲಿನ ಉಪಕರಣಗಳ ಬಳಕೆಯ ದಕ್ಷಿಣದ ಶಿಲಾಯುಗದ ಇತಿಹಾಸವನ್ನು ಪರಿಚಯಿಸಲಾಗುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂತಾರಾಷ್ಟೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞ ಹಾಗೂ ತಜ್ಞ ಸಮಿತಿ ಸದಸ್ಯ ಧಾರವಾಡದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್.
1: ಸಾಮಾನ್ಯವಾಗಿ ಸಮಾಜ ವಿಜ್ಞಾನ ಪಠ್ಯಗಳಲ್ಲಿ ಪ್ರಾಕ್ತನ ಅಧ್ಯಯನಗಳನ್ನು ಸೀಮಿತ ರೀತಿಯಲ್ಲಿ ವರ್ಣಿಸಲಾಗುತ್ತಿತ್ತು. ಎನ್ಸಿಇಆರ್ಟಿ ಟೆಕ್ಸ್ಟ್ ಬುಕ್ ಡೆವಲಪ್ಮೆಂಟ್ ಕಮಿಟಿಯಲ್ಲಿ ಪ್ರಾಕ್ತನ ಶಾಸ್ತ್ರವನ್ನು ಪರಿಚಯಿಸಲು ಪ್ರಮುಖ ಹೆಜ್ಜೆ ಇಟ್ಟು ನಮ್ಮನ್ನು ಸದಸ್ಯರನ್ನಾಗಿ ಮಾಡಿಕೊಂಡು ಸರಳವಾಗಿ ಇತಿಹಾಸ ಪೂರ್ವ ಕಾಲ ಮತ್ತು ಆದಿಮಾನವನ ಜೈವಿಕ ಮತ್ತು ಸಾಂಸ್ಕೃತಿಕ ವಿಕಸನವನ್ನು ಒಂದು ಪ್ರತ್ಯೇಕ ಪಾಠವನ್ನಾಗಿ ಪ್ರೌಢಶಾಲಾ ಮಕ್ಕಳಿಗೆ ಈ ವಿಷಯದ ಬಗ್ಗೆ ಪರಿಚಯ ಮತ್ತು ಕುತೂಹಲ ಕೆರಳಿಸುವ ಉದ್ದೇಶವಿಟ್ಟುಕೊಂಡು ಪ್ರಾಕ್ತನ ಶಾಸ್ತ್ರದ ಅಧ್ಯಯನದ ಕಡೆಗೆ ಗಮನ ಸೆಳೆಯುವ ಪ್ರಯತ್ನವಿದಾಗಿದೆ. ಸಾಮಾನ್ಯವಾಗಿ ಉತ್ತರ ಭಾರತದ ಹರಪ್ಪ ನಾಗರಿಕತೆಯ ನೆಲೆಗಳಿಗಷ್ಟೇ ಸೀಮಿತವಾಗುತ್ತಿತ್ತು. ಆದರೆ ಈ ಪರಿಷ್ಕೃತ ಪಠ್ಯದಲ್ಲಿ ದಕ್ಷಿಣ ಭಾರತದ ನೆಲೆಗಳು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವುದನ್ನು ತಿಳಿಸುವ ಪ್ರಯತ್ನ ಮಾಡಲಾಗಿದೆ. ಇತ್ತೀಚೆಗೆ ಪರಿಷ್ಕೃತಗೊಂಡ ಎನ್ಸಿಇಆರ್ಟಿ 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕರ್ನಾಟಕದ 2 ಪ್ರಮುಖ ನೆಲೆಗಳ ಉಲ್ಲೇಖವನ್ನು ಮೊದಲ ಬಾರಿಗೆ ಕೊಡಲಾಗಿದೆ. ಈ ಸಂಪೂರ್ ಆದಿಹಳೇಶುಲ ಸಮುದಾಯದ 12 ಲಕ್ಷ ವರ್ಷ ಪುರಾತನ ನೆಲೆ ಯಾದಗಿರಿ ಜಿಲ್ಲೆಯಲ್ಲಿ ಇರತಕ್ಕಂತಹ ಒಂದು ನೆಲೆ ಮತ್ತು ನವಶಿಲಾಯುಗದ ಅತ್ಯಂತ ಬೃಹತ್ ನೆಲೆಯಾದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಅಧ್ಯಯನಕ್ಕೆ ಒಳಪಟ್ಟಿವೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಾಜ್ಯ ವೈಜ್ಞಾನಿಕ ಸಮ್ಮೇಳನ 2026 December 28 and 29 ಬೆಳಗಾವಿಯಲ್ಲಿ ಆಯೋಜಿಸಲಿದೆ. ಪರಿಷತ್ತಿನ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾ ಹುಲಿಕಲ್ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕಾರಿ ಸಮಿತಿ ಸಭೆ ಈ ನಿರ್ಣಯ ಕೈಗೊಂಡಿದೆ. ಪರಿಷತ್ತಿನ ಗೌರವ ಮಾರ್ಗದರ್ಶಕರು ಹಾಗೂ ಇಸ್ರೋ ಮಾಜಿ ಅಧ್ಯಕ್ಷ ಡಾ ಎಎಸ್ ಕಿರಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ವೈಜ್ಞಾನಿಕ ಸಮ್ಮೇಳನ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಪರಿಷತ್ತಿನ ನಿರ್ದೇಶಕ, ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಕೊಳವಿ ಗ್ರಾಮದ ಬಸವರಾಜ್ ಹಟ್ಟಿಗೌಡರ್.
5: ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಬೆಂಗಳೂರು ಈ ತಿಂಗಳಲ್ಲಿ 4 ವಿಭಾಗವಾರು 100 ಯುವಕ ಯುವತಿಯರಿಗೆ 2 ದಿನದ ಪವಾಡ ಬಯಲು ತರಬೇತಿ ನಡೆಸಲಾಗುವುದು. ಅಕ್ಷರ ಚಿಗುರು ಅಡಿಯಲ್ಲಿ 700

0: ಸಾಧಕರ ಕುರಿತು 100 ಪುಟಗಳ 5,000 ಪ್ರತಿಗಳಂತೆ ಮುದ್ರಿಸಿ ರಾಜ್ಯಾದ್ಯಂತ ಹಂಚುವುದು, ಹಾಸನದಲ್ಲಿ 1,260 ವಿದ್ಯಾರ್ಥಿನಿಯರಿಗೆ ಟೆಲಿಸ್ಕೋಪ್ ತರಬೇತಿ ನೀಡಿ ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಮಕ್ಕಳಿಗೆ ಗೌರವಿಸುವ ಯೋಜನೆ, ವೈಜ್ಞಾನಿಕ ಪರಿಷತ್ ರಾಜ್ಯ ಕಚೇರಿಗೆ ದೊಡ್ಡಬಳ್ಳಾಪುರದಲ್ಲಿ ಕಟ್ಟಡ ನಿರ್ಮಿಸಲು ನಿರ್ಣಯಿಸಲಾಯಿತು. ಬರುವ ಡಿಸೆಂಬರ್ 28-29 ಎರಡು ದಿನ ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನವನ್ನು ಬೆಳಗಾವಿಯಲ್ಲಿ ನಡೆಸಲು ನಿರ್ಣಯಿಸಿ, ವೈಜ್ಞಾನಿಕ ಪ್ರದರ್ಶನಗಳು, ಆಕಾಶಕಾಯ, ಮಿಲಿಟರಿ ಶಕ್ತಿ, ವಿದ್ಯಾರ್ಥಿಗಳ ದರ್ಶನಕ್ಕೆ ಏರ್ಪಡಿಸಲಾಗುವುದು, HN ಪ್ರಶಸ್ತಿ ಕೊಡಲಾಗುವುದು.
1: ರಂಗ ಶಿಕ್ಷಕ, ರಂಗಕರ್ಮಿ ಹಾಗೂ ಸಂಸ್ಕೃತಿ ಚಿಂತಕ ಚಿದಂಬರರಾವ್ ಜಂಬೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಗ್ರಾಮದ ಸ್ವಗೃಹದಲ್ಲಿ ನಿನ್ನೆ ನಿಧನರಾದರು. ಅವರಿಗೆ 77 ವರ್ಷ ವಯಸ್ಸಾಗಿತ್ತು. ಹೊಸದಿಲ್ಲಿಯ ರಾಷ್ಟೀಯ ನಾಟಕ ಶಾಲೆಯಿಂದ ಪದವಿ ಪಡೆದಿದ್ದ ಜಂಬೆ ಅಲ್ಲಿಯೇ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. ಹೆಗ್ಗೋಡಿನ ನೀನಾಸಂ ರಂಗಶಿಕ್ಷಣ ಕೇಂದ್ರ ಹಾಗೂ ಸಾಣೇಹಳ್ಳಿಯ ರಂಗಶಿಕ್ಷಣ ಕೇಂದ್ರದ ಪ್ರಾಂಶುಪಾಲರಾಗಿದ್ದ ಅವರು ಮೈಸೂರು ರಂಗಾಯಣದ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಬೆಳಗ್ಗೆ 11 ಗಂಟೆಗೆ ಸಾಗರ ತಾಲೂಕು ಅಡ್ಡೇರಿ ಗ್ರಾಮದಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಖ್ಯಾತ ರಂಗಕರ್ಮಿಗಳಾದ ಡಾ ಪ್ರಕಾಶ್ ಹಾಗೂ ರಜನಿ ಗರುಡ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಗಣೇಶ ಚತುರ್ಥಿಯ ಮುನ್ನಾ ದಿನವಾದ ಇಂದು ನಾಡಿನಾದ್ಯಂತ ಶ್ರದ್ದಾಭಕ್ತಿಯಿಂದ ಶ್ರೀಗೌರಿ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಗೌರಿ ಪೂಜೆ ಕೌಟುಂಬಿಕ ಸಂತೋಷ, ಸಾಮರಸ್ಯ ಹಾಗೂ ಶಾಂತಿಯನ್ನು ತಂದುಕೊಡುವ ನಂಬಿಕೆಯಿದೆ. ತಿಳಿರು ತೋರಣ ಹೂವುಗಳಿಂದ ಮನೆಗಳು ಸಿಂಗಾರಗೊಂಡಿದ್ದು, ನಾಳೆ ಗಣೇಶ ವಿಗ್ರಹ ಪ್ರತಿಷ್ಠಾಪನೆಗೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಪಾರ್ವತೀದೇವಿಯ ಅವತಾರವಾದ ಗೌರಿದೇವಿಯನ್ನು ಇಂದು ಪೂಜಿಸಲಾಗುತ್ತಿದೆ. ಸ್ವರ್ಣಗೌರಿ ವ್ರತವನ್ನು ಸಹ ಮಹಿಳೆಯರು ಆಚರಿಸುತ್ತಿದ್ದಾರೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಪ್ರಯಾಣಿಕರ ಸುರಕ್ಷತೆ ಹಾಗೂ ಸುಗಮ ಪ್ರಯಾಣ ಖಾತ್ರಿಪಡಿಸಲು ರೈಲ್ವೆ ರಕ್ಷಣಾ ಪಡೆ, ಬೆಂಗಳೂರು ವಿಭಾಗ ಪ್ರಮುಖ ರೈಲು ನಿಲ್ದಾಣಗಳು ಮತ್ತು ಸೂಕ್ಷ್ಮ ಸ್ಥಳಗಳಲ್ಲಿ ಭದ್ರತಾ ವ್ಯವಸ್ಥೆ ಬಲಪಡಿಸಿದೆ. ಆರ್ಪಿಎಫ್ ಹೆಚ್ಚುವರಿ ಸಿಬ್ಬಂದಿ ವಿಧ್ವಂಸಕ ಕೃತ್ಯ ತಡೆಗಟ್ಟುವಿಕೆ ಮತ್ತು ಸ್ಫೋಟಕಗಳನ್ನು ಪತ್ತೆ ಹಚ್ಚಲು ವಿಶೇಷ ಶ್ವಾನದಳಗೂ ನಿಯೋಜಿಸಲಾಗಿದೆ. ಅನುಮಾನಾಸ್ಪದ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನು ಗುರುತಿಸಲು ಭದ್ರತಾ ಸಂಸ್ಥೆಗಳ ಸಹಯೋಗದಲ್ಲಿ ನಿಯಮಿತ ತಪಾಸಣೆ ನಡೆಸಲಾಗುತ್ತಿದೆ. ರೈಲ್ವೆ ಸಹಾಯವಾಣಿ 139ಕ್ಕೆ ಸಾರ್ವಜನಿಕರು ತಕ್ಷಣವೇ ಮಾಹಿತಿ ನೀಡಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ 800 ಬಾಲಕಾರ್ಮಿಕರ ರಕ್ಷಣೆ. ಎನ್ಸಿಇಆರ್ಟಿ 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕರ್ನಾಟಕದ 2 ಪ್ರಾಗೈತಿಹಾಸಿಕ ತಾಣಗಳ ಸೇರ್ಪಡೆ. ಖ್ಯಾತ ರಂಗಕರ್ಮಿ ಚಿದಂಬರರಾವ್ ಜಂಬೆ ಹೆಗ್ಗೋಡಿನಲ್ಲಿ ನಿಧನ. ನಾಡಿನಾದ್ಯಂತ ಶ್ರದ್ದಾಭಕ್ತಿಯಿಂದ ಇಂದು ಸ್ವರ್ಣಗೌರಿ ವ್ರತಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15:40, ಕಂಪನಾಂಕ 102.1 MHz. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ

0: ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
1: ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ.

0: ಸಾಮಾಜಿಕ ನಾಯಕತ್ವ ಮತ್ತು ಸಹಭಾಗಿತ್ವ ಯುವ ಜನತೆಯಲ್ಲಿ ಮೂಡಿಸುವ ಸದುದ್ದೇಶದಿಂದ ನಮ್ಮ ಭಾಗದ ಸೇಡಂನಲ್ಲಿ ವಿನೂತನವಾದ ಅನ್ವೀಕ್ಷಿಕಿ ಅಧ್ಯಯನ ಕೇಂದ್ರ ಆರಂಭವಾಗಿದೆ. ಬದುಕಿನ ವಿವಿಧ ಸಮಸ್ಯೆಗಳಿಗೆ ಎದುರು ನಿಂತು ನಿಸ್ವಾರ್ಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಶ್ರೀ ಕೊತ್ತಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಧ್ಯೇಯದ ಅಡಿಯಲ್ಲಿ ರಾಷ್ಟ್ರಮಟ್ಟದ ಅನ್ವೀಕ್ಷಿಕಿ ಅಧ್ಯಯನದ ಮೊದಲ ಕೇಂದ್ರವು ಕರ್ನಾಟಕದ ಸೇಡಂ ನಗರದಲ್ಲಿ ಆರಂಭವಾಗಿದೆ. ವಸತಿ ಸಹಿತ 2 ವರ್ಷದ ಅವಧಿಯಿಂದ ಕೂಡಿದ ವಿನೂತನ ಶೈಕ್ಷಣಿಕ ಯೋಜನೆ ಇದಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷದಿಂದ 35 ವರ್ಷಗಳು. ಶೈಕ್ಷಣಿಕ ಅರ್ಹತೆ, ಅಭ್ಯರ್ಥಿಗಳು ಪದವಿಯನ್ನು ಹೊಂದಿರಬೇಕು. ಪ್ರಕೃತಿ ಕೇಂದ್ರಿತ ಶೈಕ್ಷಣಿಕ ಪರಿಸರದಲ್ಲಿ ಕಲಿಕೆ ಹಾಗೂ ತರಬೇತಿಯನ್ನು ನೀಡಲಾಗುವುದು. ಶೈಕ್ಷಣಿಕ ಅಧ್ಯಯನದ ಪ್ರಮುಖ ಆಧಾರ ಸ್ತಂಭಗಳೆಂದರೆ ಭಾರತೀಯ ಸಂಸ್ಕೃತಿ, ಭಾರತದ ಸಾರ್ವತ್ರಿಕ ಸಮಾಜದ ಮಾನಸಿಕ ಮತ್ತು ಸಾಮಾಜಿಕ ತಿಳುವಳಿಕೆ, ಆರೋಗ್ಯ ಮತ್ತು ಭಾವನಾತ್ಮಕ ಕ್ಷೇಮ, ಸಂವಹನ ಶಕ್ತಿ, ನೀತಿ ಮೌಲ್ಯಗಳು ಮತ್ತು ಸಮಗ್ರತೆ, ನಾಯಕತ್ವ ಮತ್ತು ಆಡಳಿತ, ಕಲೆ ಮತ್ತು ವೈಜ್ಞಾನಿಕ ಚಿಂತನೆ, ಪರಿಸರ ಅರ್ಥಶಾಸ್ತ್ರ ಮತ್ತು ಆರ್ಥಿಕ ಸಾಕ್ಷರತೆ, ಸಂಶೋಧನೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆ. ಆಸಕ್ತ ಅರ್ಹ ಯುವತಿಯರು, ಯುವಕರು ಈ ಮುಂದಿನ ವಿಳಾಸಕ್ಕೆ ಸಂಪರ್ಕಿಸಲು ಕೋರಲಾಗಿದೆ. ಸೇಟ್ ಶ್ರೀ ತುಳಸಿರಾಮ್ ಗಿಲ್ಡಾ ನೃಪತುಂಗ ಪದವಿ ಮಹಾವಿದ್ಯಾಲಯ, ಉಡುಗಿ ರಸ್ತೆ, ಸೇಡಂ, ತಾಲೂಕಾ ಸೇಡಂ, ಜಿಲ್ಲೆ ಕಲಬುರಗಿ. ಹೆಚ್ಚಿನ ವಿವರಗಳನ್ನು ನೀವು ಆದಿತ್ಯ ಜೋಶಿ ಅವರನ್ನ ಸಂಪರ್ಕಿಸಿ ಪಡೆದುಕೊಳ್ಳಬಹುದು. ಅವರ ಮೊಬೈಲ್ ಸಂಖ್ಯೆ 8792901108. ವಿಕಾಸ ವಾರ್ತೆ ಕೇಳಿದ್ರಿ. ಆತ್ಮೀಯ ಕೇಳುಗರೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ, ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೇಟ್ ಶ್ರೀ ತುಳಸಿರಾಮ್ ಗಿಲ್ಡಾ ನೃಪತುಂಗ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಮಹಾವಿದ್ಯಾಲಯ ಹಾಗೂ ಎಂಕಾಂ ಸ್ನಾತಕೋತ್ತರ ಕೇಂದ್ರ ಸೇಡಂ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕಳೆದ September 5 ಶಿಕ್ಷಕರ ದಿನಾಚರಣೆಯನ್ನು ಸೇಡಂನಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಅಂದಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಧಾರವಾಡ ಐಐಟಿಯ ಪ್ರೊಫೆಸರ್ ಆದಂತಹ ಡಾಕ್ಟರ್ ಎಸ್ಎಂ ಶಿವಪ್ರಸಾದ್ ಅವರು ಆಗಮಿಸಿ ಶಿಕ್ಷಕರು, ಶಿಕ್ಷಕರ ಜವಾಬ್ದಾರಿ, ಇಂದಿನ ಆಧುನಿಕ ಶಿಕ್ಷಣ ಪದ್ಧತಿ, ಬದಲಾಗುತ್ತಿರುವ ಅನೇಕ ವಿಷಯಗಳನ್ನು ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವಂತೆ ವಿವರಿಸಿದರು. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಅದರ ಒಂದಿಷ್ಟು ಧ್ವನಿ ಮುದ್ರಿತ 5 ಭಾಗಗಳನ್ನು ಕೇಳಿಬರೋಣ.
1: ಎಷ್ಟೋ ಸರ್ತಿ ಇದ್ದು ಅಂತೀವಿ, ಗುರು ದೇವೋ ಭವ ಅಂತಾರ, ಏನಪ್ಪ ಇದು, ಹಿಂಗ್ ನಮ್ಮ ಬಗ್ಗೆ ಮಾತಾಡ್ತಾರಲ್ಲ, ನಾವು ಡು ವಿ ಡಿಸರ್ವ್ ಇಟ್, ನಾವು ಆ ಲಾಯಕದೇವೇನು ಹಂಗೆ ಅನ್ನಿಸ್ಕೊಳಕ್ಕೆ ಅನ್ನೋ ನನಗೆ ಚಿಂತೆ ಶುರು ಆಗ್ತದೆ. ಹೌದಲ್ಲ, ಆಸ್ ಟೀಚರ್ಸ್ ಇಟ್ಸ್ ಅ ವೆರಿ ವೆರಿ ಚಾಲೆಂಜಿಂಗ್ ಥಿಂಗ್, ಹಂಗೆ ಅನ್ನಿಸ್ಕೋಬೇಕು. ಯಾಕೆ ನಮ್ಮನ್ನು ಆ ದೃಷ್ಟಿಯಿಂದ ಸಮಾಜ ಯಾಕೆ ಶಿಕ್ಷಕರನ್ನ, ಗುರುಗಳನ್ನ ಆ ಲೆವೆಲ್ಗೆ ಯಾಕೆ ನೋಡ್ತದೆ? ಗುರುನೇ ಅಂದರೆ ನೀನೇ ದೇವರು ಅಂತಂದಾಗ ಎಂಥ ಒಂದು ಜವಾಬ್ದಾರಿ ನಮ್ಮ ಶೋಲ್ಡರ್ ಮೇಲೆ ಬರ್ತದಲ್ಲ. ಆಸ್ ಟೀಚರ್ಸ್ ಇಲ್ಲಿಗೆ ಹೆದರಿಕೆ ಆಗ್ತದೆ, ನನಗಂತೂ ಆನೆಸ್ಟ್ಲಿ ಹಂಗೆ ಅನ್ನಿಸ್ಕೊಳಕ್ಕೆ ಹೆದರಿಕೆ ಆಗ್ತದೆ. ಯಾಕಂದ್ರೆ ಆ ಲೆವೆಲ್ಗೆ ನಾವು ಮಾಡಕತ್ತಿಲ್ಲೋ ಶಿಕ್ಷಣ ಅನ್ನೋದು ಏನಾಗಿರ್ತಿದ್ದೆ. ಅದಲ್ಲ, ಏನೋ ಒಂದು ತಂದೆ ತಾಯಿ ನಿಮ್ಮ ಬಗ್ಗೆ ಏನೋ ಒಂದು ಕನಸು ಇಟ್ಕೊಂಡಾರ, ಅದು ಇಟ್ಕೊಂಡಾರ ಅಂತೇಳಿ ನೀವು ಒಂದು ಕನಸು ಕಾಣಕತ್ತೀರಿ. ಅದಲ್ಲ, ಏನೋ ಒಂದು ಮಾಡ್ಬೇಕು, ನಾನು ಲೈಫಲ್ಲಿ ಅಚೀವ್ ಮಾಡಬೇಕು, ಏನೋ ಒಂದು ಆಗಬೇಕು, ಇಂಪಾರ್ಟೆಂಟ್ ಆಗಬೇಕು ಅಂತ ವಿಚಾರ ಮಾಡಾಕ್ತೀರಿ. ಸಮಾಜದೊಳಗೆ ಇದು ಬಿಲುಕ ಟೆಲಿವಿಷನ್ ಆ್ಯಂಡ್ ಅದರ್ ಥಿಂಗ್ಸ್ ಎಲ್ಲ, ಈಗ ಮೊಬೈಲ್ ಫೋನಾಗ ಏನು ನೋಡ್ತೀವಿ ಅಂತಂದ್ರೆ ಇಡೀ ಜಗತ್ತ ಕಾಣಕತ್ತದೆ. ನಮ್ಗೆ ಜಗತ್ತ ಕಾಣಕತ್ಕೊಳ್ಳಿ ನಾವು ಎಲ್ಲಿದ್ದೀವಪ್ಪ ಅಂತ ಅನ್ನೋದು ಒಂದು ಒಂಥರದ ಹತಾಶ ಮನೋಭಾವ ಬಂದ್ಬಿಡ್ತದೆ. ಅದು ವಿ ಆರ್ ನೋವೇರ್, ಜಗತ್ತು ಎಲ್ಲಿ ಹೊಂಟದೆ, ನಾವೆಲ್ಲದೀವಿ, ಏನಿದು, ವಾಟ್ ಇಸ್ ಹ್ಯಾಪ್ನಿಂಗ್ ಅನ್ನೋದು ಒಂದು ಚಿಂತೆ ಬರ್ತದೆ. ಇಷ್ಟು ಅದ್ಭುತವಾದ ಜಗತ್ತು ಅವಾಗ ಇದ್ದಿದ್ದಿಲ್ಲ, ನಾವು ಸಣ್ಣವರದ್ದಾಗಿ ಇದ್ದಿದ್ದಿಲ್ಲ, ಇಷ್ಟು ಚಲೋ ಶಿಕ್ಷಣಕ್ಕೆ ಅವಕಾಶ ಇರ್ತಿದ್ದಿಲ್ಲ, ಜಗತ್ತು ಈ ಥರ ಇರಲಿಲ್ಲ. ಯಾಕಂತ ಹೇಳ್ತೀನಿ, ಇದು 21ನೇ ಶತಮಾನ, ಈಗ 19 ಅಂದ್ರೆ 20, 20 ಅಂದ್ರೆ 21 ಬರಬೇಕು, 21 ಅಂದ್ರೆ 2 ಬರ್ತಿದ್ರೆ ಇದ್ರೆ ಏನು ಸ್ಪೆಷಲ್ ಅಂತ ಮಂದಿ ಕೇಳ್ತಾರೆ. ಬಟ್ ಇದೊಂದು ಭಾರಿ ಸ್ಪೆಷಲ್ ಶತಮಾನ ಅಂತ ಹೇಳ್ತೀನಿ ನಿಮಗೆ. ಯಾಕಂತಂದ್ರೆ ಈಗ ಎಲ್ಲ ಸುಮಾರು 25 ವರ್ಷದಿಂದ, ಈಗ 25 ವರ್ಷ ಆಯ್ತು ನಮಗೆ, 21ನೇ ಶತಮಾನ ಶುರುವಾಗಿ 25 ವರ್ಷ ಆಯ್ತು. ಆ 25-30 ವರ್ಷದಿಂದ ಹೊಸ 3 ಅದ್ಭುತ ತಂತ್ರಜ್ಞಾನಗಳು ಬಂದವು. ಅದ್ಭುತ, ಎಷ್ಟು ಅದ್ಭುತ ಅಂತಂದ್ರೆ ಹಿಂದೆಂದೂ ನಮ್ಮ ಜೀವನ ಮನುಷ್ಯ ಹುಟ್ಟಿದಾಗಿಂದ ಇಂಥ ತಂತ್ರಜ್ಞಾನ ಕೂಡ ಬಂದಿಲ್ಲ, 3 ತಂತ್ರಜ್ಞಾನ ಕೂಡ ಬಂದ. ಇವು ಯಾವಪ್ಪ 3 ಟೆಕ್ನಾಲಜಿ ಅಂತಂದ್ರೆ ನ್ಯಾನೋ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI. ಇವು 3 ಅದ್ಭುತವಾದ ಟೆಕ್ನಾಲಜಿ, ಇವು ಜಗತ್ತನ್ನ ಬದಲಿಸ್ತಾವ. ಇನ್ನು 10-15 ವರ್ಷಕ್ಕೆ ಈಗ ನಾವು ಏನು ಜಗತ್ತು ಕಾಣಕತ್ತಿರಲ್ಲ ನಮಗೆ, ಈ ಥರ ಇರುವುದಿಲ್ಲ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇನ್ನು ಭಾಳಿಲ್ಲ, ಮತ್ತು 10-15 ವರ್ಷದಾಗ ಏನು ನಾವು ಜಗತ್ತಿನಾಗ ಇವತ್ತು ಏನು ಮಾಡ್ತೀವಿ, ಇವು ಯಾವೂ ಇರುವುದಿಲ್ಲ, ಈ ಥರ ನಾವೆಲ್ಲ ಬೇರೆನೇ ಮಾಡ್ಬೇಕಾಗ್ತದೆ. ಇಷ್ಟು ಒಂದು ಬದಲಾವಣೆ ಜಗತ್ತಾಗಬೇಕಾರೆ ಅದಕ್ಕೆ ಇದೊಂದು ಬ್ಯೂಟಿಫುಲ್ ಸದಾವಕಾಶ ನಿಮಗೆ ಯಂಗ್ಸ್ಟರ್ಸಿಗೆ. ಯಾಕಂದ್ರೆ ಹೊಸ ಜಗತ್ತು ಬರಬೇಕಾರೆ ನೀವು ಅದನ್ನು ಕಟ್ತೀರಿ. ಈಗ ಸದ್ಯಕ್ಕೆ ನಾವೆಲ್ಲ AI ಬಗ್ಗೆ ಸ್ವಲ್ಪ ನೋಡಕತ್ತೀವಿ, ಹೌದಲ್ಲ, ಎಲ್ಲರೂ AI ನೋಡಿ ಸ್ವಲ್ಪ ಗಾಬರಿ ಆಗುತ್ತೆ, ಹೆದರಿಕೆ ಆಗುತ್ತೆ, ಖುಷಿ ಆಗ್ತೈತಿ, ಹೆದರಿಕೆ ಆಗ್ತೈತಿ, ಏನಪ್ಪ ಇದು ಏನಾಗ್ತೈತಿ ಮುಂದೆ.

ಏನಾಗ್ತದೆ ಅಂತ ವಿಚಾರ ಮಾಡಾಕ್ತೀರಿ. ಅವು ಎರಡಕ್ಕಿಂತ ದೊಡ್ಡದಂದ್ರೆ ನ್ಯಾನೋ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿ. ಎಐಗಿಂತ ಬಹಳ ದೊಡ್ಡದು ನ್ಯಾನೋ ಟೆಕ್ನಾಲಜಿ, ಬಯೋಟೆಕ್ನಾಲಜಿ. ಅದರಿಂದ ಬದಲಾವಣೆ ಬರುವುದವಲ್ಲ ಅವು ಅದ್ಭುತ. ಬಟ್ ಅದು ಸ್ವಲ್ಪ ಸ್ಲೋ ಆಗಿ ಬರ್ತಾವೆ, ಇನ್ನೊಂದು 10-15 ವರ್ಷ ಬೇಕಾವೆಲ್ಲ. ನ್ಯೂಸ್ ಏನಂದ್ರೆ, ಒಂದು ಕಂಪನಿ ತೆಗೆದಾರ ಅಮೆರಿಕಾದಾಗ, ಎರಡು ಕಂಪನಿ ತೆಗೆದಾರ ಇನ್ಫ್ಯಾಕ್ಟ್ ಅಮೆರಿಕಾದಾಗ. ಅವರು ಸೂರ್ಯನ ಬಿಸಿಲನ್ನು ಮಾರಾಕತ್ತಾರ. ನಿಮಗೆ ರಾತ್ರಿ ನಿಮ್ಮ ಮನೆಗೆ ಸೂರ್ಯ ಬೇಕಂತಂದ್ರೆ ನಿಮಗೆ ರಾತ್ರಿ ಕೊಡ್ತಾರೋ, ಸೂರ್ಯ ಕೊಡ್ತಾರೆ. ಒಂದು ತಾಸಿಗೆ $800 ರೊಕ್ಕ ಕೊಡ್ಬೇಕು ನೀವು. ಹೆಂಗೆ ಮಾಡಿರ್ಬೋದು? ಅವ್ರು ಏನು ಮಾಡಕತ್ತಾರ, ಒಂದು 200-300 ಸ್ಯಾಟಲೈಟ್ ಕಳ್ಸ್ಯಾರ, ಅವಕ್ಕೆಲ್ಲ ಕನ್ನಡಿ ಹಾಕ್ಯಾರ, ಕಾನ್ಕೇವ್ ಮಿರರ್ಸ್ ಹಾಕ್ಯಾರ. ಅವು ಸೂರ್ಯ, ಯಾಕಂದ್ರೆ ಅಲ್ಲಿಂದ ಮ್ಯಾಲಿಂದ ಸೂರ್ಯ ಕಾಣ್ತಾನಲ್ಲ, ಭೂಮಿ ಕಾಣಂಗಿಲ್ಲ ಅಷ್ಟೇ, ಬಟ್ ಮ್ಯಾಲಿಂದ ಸೂರ್ಯ ಕಾಣ್ತಲ್ಲ, ಆ ಸ್ಯಾಟಲೈಟಿಂದ ಸೂರ್ಯನ ತಗೊಂಡು ಕನ್ನಡಿಲೇ ಅವು 200 ಇವನ್ನ ಏನು ಸ್ಯಾಟಲೈಟಿಂದ ಬರೋ ಕನ್ನಡಿನ ಫೋಕಸ್ ಮಾಡ್ತಾರೆ ನಿಮಗೆ ಎಲ್ಲಿ ಬೇಕಲ್ಲಿ, ತಿಳಿತಲ್ಲ. ಸೊ ಸೂರ್ಯ ಬರ್ತಾನೆ. ಇಮ್ಯಾಜಿನ್ ಮಾಡ್ರಿ ಎಂಥ ಒಂದು ಅದ್ಭುತ ಇದು. ಮುಂದೆ ಈಗ ಇನ್ನೂ ಅದ್ರ ಪವರ್ ಹೆಚ್ಚಿಗೆ ಇಲ್ಲ, ಈಗ ಶುರು ಮಾಡ್ಯಾರ. ಪವರ್ ಹೆಚ್ಚಿಗೆ ಆತಂದ್ರೆ ನಮ್ಗೆ ಕರೆಂಟ್ಗೆ ಅದ ಸೋರ್ಸ್ ಆಗ್ತೈತೆ, ನಮಗೆ ಬೇರೆ ಕರೆಂಟ್ ಬೇಕಾಗುದಿಲ್ಲ. ಸೋಲಾರ್ ಸೆಲ್ಸ್ 24 ತಾಸು ಕೆಲಸ ಮಾಡ್ತಾವೆ ಸೋಲಾರ್ ಪವರ್. ಹುಚ್ಚುಚ್ಚಾರ ವಿಚಾರ ಮಾಡೋರು ಸಕ್ಸಸ್ಫುಲ್ ಆಗಕತ್ತರಿ. ನಮ್ಮ ಕಾಲದಾಗ ಹೆಂಗಿತ್ತು, ಹುಚ್ಚುಚ್ಚಾರ ಮಾಡಿದವ್ರು ಹೊರಗೆ ಹೋಗ್ತಿದ್ರು, ಬೈಪಾಟ್ ಮಾಡಿದವ್ರು ಮಾರ್ಕ್ಸ್ ತೆಗಿತಿದ್ರು, ಒಂದು ನೌಕರಿ ತೆಗಿತಿದ್ರು ನಾವೆಲ್ಲ ಬೈಪಾಟ್ ಮಾಡಿದವ್ರು. ಹೌದಾ? ಈಗ ನಿಮ್ದನ್ನ ಹೆಂಗೆ ನಡೆಯಂಗಿಲ್ಲ ಈಗ ಜಗತ್ತು. ಈಗ ನಿಮಗೆ ಬೈಪಾಟ್ ಮಾಡೋದು ಬೇಕಾಗಿಲ್ಲ, ಈಗ ವಿಚಾರ ಮಾಡೋರು ಬೇಕಾಗಿದೆ. ಯಾಕಂದ್ರೆ ಬೈಪಾಟ್ ಮಾಡೋಕೆ ಏನು, ನಮಗೆ ಯಾಕೆ ನಾವು ಬೈಪಾಟ್ ಮಾಡ್ತಿದ್ವಿ ಅಂದ್ರೆ, ನಮಗೆ ವಿಷಯ ಅನ್ನೋದು ಟೀಚರ್ ಕಡೆ ಏನು ಸಿಗ್ತಿತ್ತು ನಮಗೆ, ಇಲ್ಲಿಗೆ ಬೇರೆ ಕಡೆ ಎಲ್ಲೂ ಸೋರ್ಸ್ ಇದ್ದಿರಲಿಲ್ಲ ನಮಗೆ ಇನ್ಫಾರ್ಮೇಷನಿಗೆ. ಸಿಂಟಿ ಟೀಚರ್ ಇತ್ತು ಭಾಳ ಅಂದ್ರೆ ಲೈಬ್ರರಿ ಅಂತಿರ್ತಿದ್ದು. ಓಕೆ, ಇವೆರಡು ಅಷ್ಟು. ಈಗ ಹಂಗಿಲ್ಲ, ಎಲ್ಲ ವಿಚಾರ ಗಾಳಿಯಾಗೈತೆ. ಈಗ ಜಗತ್ತಿನ ಎಲ್ಲ ವಿಚಾರ ಗಾಳಿಯಾಗೈತೆ. ಈ ಗಾಳಿ ವಿಚಾರ ಇರ್ಬೇಕಾದ್ರೆ ಟೀಚರ್ ಹಾಕ್ಬೇಕು. ಹೌದಲ್ಲ, ಟೀಚರ್ ಹಾಕ್ಬೇಕು. ಈಗ ನಾನು 1.5 ವರ್ಷದಿಂದ ಫೀನಿಕ್ಸ್ ಅರಿಜೋನಾಗ ಹೋಗಿದ್ದೆ, ಒಂದು ಲ್ಯಾಬ್ರೋಟ್ರಿ ಒಳಗೆ ಕೆಲಸ ಮಾಡಕತ್ತಿದ್ದೆ, ಫೀನಿಕ್ಸ್ ಅರಿಜೋನಾ ಒಳಗೆ ಕೆಲಸ ಮಾಡಕತ್ತಿದ್ದೆ. ಅವಾಗ ನನ್ನ ಫ್ರೆಂಡ್ ಒಬ್ಬ ನನ್ನ ಜೋಡಿ ಕೆಲಸ ಮಾಡವ, ಡಾಕ್ಟರ್ ರಿಚರ್ಡ್ ಡೆಬಿನ್ ಅಂತೇಳಿ, ಅವ ಹೇಳಿದ, ಏ ರಿಚರ್ಡ್ ಶಿವಪ್ರಸಾದ್ ರಾತ್ರಿ ನಮ್ಮ ಮನೆಗೆ ಊಟಕ್ಕೆ ಬಾ ಅಂತ. ಹೌದಾ? ಐ ವಾಸ್ ವೆರಿ ಹ್ಯಾಪಿ, ಓಕೆ ಬರ್ತೇನಪ್ಪ ಅಂತ ಹೇಳಿದೆ. ಸೊ ಸಂಜೆ ಕಾದ ಕೂಡಲೇ ಅವ ಲಗು ಹೋಗ್ಬಿಟ್ಟ ಮನೆಗೆ. ಆಮೇಲೆ ಇನ್ನೊಬ್ಬ ನಮ್ಮ ಕಲ್ಲಿಗಿದ್ದಲ್ಲ, ಅವ್ನು ಕೇಳಿದೆ, ಏ ಅವ್ನ ಮನೆಗೆ ಹೋಗಬೇಕಪ್ಪ, ನಾವು ಒಂದು ಟ್ಯಾಕ್ಸಿ ತರಿಸ್ಕೊಡು ಅಂತ ಕೇಳಿದೆ. ಒಂದು ಟ್ಯಾಕ್ಸಿ ತರಿಸುತ್ತೆ. ಅದಕ್ಕೆ ಅವಾಗ ಕೇಳಿದ, ಆಟೋನಮಸ್ ಟ್ಯಾಕ್ಸಿ ಒಳಗೆ ಹೋಗ್ತೇನಂತ ಕೇಳಿದೆ. ಆಟೋನಮಸ್ ಟ್ಯಾಕ್ಸಿ ಅಂದರೆ ಡ್ರೈವರ್ ಇಲ್ಲದ ಟ್ಯಾಕ್ಸಿ, ಡ್ರೈವರ್ ಇಲ್ಲದ ಟ್ಯಾಕ್ಸಿ ಒಳಗೆ ಹೋಗ್ತೇನಂತ ಕೇಳಿದೆ. ನಂಗೆ ಭಾಳ ಖುಷಿ ಆಯ್ತು, ಅವನ್ನೆಲ್ಲ ವಾಟ್ಸಪ್ ಗಿಟ್ಸಪ್ನ ನೋಡಿದ್ವಲ್ಲ, ಅದಕ್ಕೆ ತಡಿಯೋದ್ರ ಮಜಾ ಬರ್ತೈತೆ ಅಂತೇಳಿ, ಹೌದು ತರಿಸ್ ಅಂತ ಭಾಳ ಖುಷಿ ಒಳಗೆ ಹೇಳಿದ್ದೀನಿ. ಸೊ ಸಂಜೆಗೆ ಬಂದ ಅಲ್ಲಿ ಒಂದು ಟ್ಯಾಕ್ಸಿ ನಿಂತಿತ್ತು. ಓಕೆ, ನಂದು ಲ್ಯಾಬ್ರೋಟ್ರಿ ಮುಗಿಸಿ ನಾ ಹೋಗಿ ಬಾಗಿಲ ತೆಗೆದುಕೊಳ್ಳೆ, ವೆಲ್ಕಮ್ ಶಿವಪ್ರಸಾದ್ ಅಂತ. ಒಳಗೆ ಹುಡುಕಿದ್ದು ಯಾರಿಲ್ಲ, ಮಷೀನ್ ಏನಾಗತ್ತೈತೆ ನಾನು ನೋಡಿ ರೆಕಗ್ನೈಸ್ ಮಾಡಿ. ಆಮೇಲೆ ಕುಂತೆ, ಒಳಗೆ ಕೂತ್ಕೊಳ್ಳಿ ಕೇಳ್ತು, ಓಕೆ ಎಲ್ಲಿ ಹೋಗ್ಬೇಕಂತದಿ ಅಂತ ಕೇಳ್ತು. ರೈಟ್, ಅದಕ್ಕೆ ನಾನು ರಿಚರ್ಡ್ ಡೆಮಿನ್ ನನ್ನ ಮನೆಗೆ ಹೋಗಬೇಕು ಅಂತ ಹೇಳಿದೆ. ಸೊ 8 ಮಂದಿ ರಿಚರ್ಡ್ ಡೆಮಿನ್ ಫೋಟೋ ತೋರಿಸ್ತು ಒಂದು ಸ್ಕ್ರೀನ್ ಮೇಲೆ. ಇದ್ರಾಗ ಯಾವ ರಿಚರ್ಡ್ ಡೆಮಿನ್ ಅಂತ ಕೇಳ್ತಾನೆ. ನನಗೆ ಬೇಕಾಗಿದ್ದು ರಿಚರ್ಡ್ ಮನೆ ಡೆಮಿನನ್ ಮುಖ ತಿವ್ದೆ. ಓಕೆ, ತಿವ್ದ ಕೂಡಲೆ ಅದು ಕೇಳ್ತು, 42 ನಿಮಿಷ ಬೇಕಾಗ್ತೈತಿ ರಿಚರ್ಡ್ ಡೆಮಿನ್ ನಿನ್ನ ಮನೆಗೆ ಹೋಗಕ್ಕೆ. ಅದು ಕೇಳ್ತು, 42 ನಿಮಿಷ ಟೈಮ್ ಹೆಂಗೆ ಕಳಿತೀನಿ ನೀನು ಅಂತ ಕೇಳ್ತು. ಮೊಕ್ಕೋತಿ ಅಂತ ಹೇಳು, ಅದಕ್ಕೆ ಮ್ಯೂಸಿಕ್ ಹಾಕ್ತೀನಿ. ಅಥವಾ ನೀ ಸೈಂಟಿಸ್ಟ್ ನನಗೆ ಗೊತ್ತೈತಿ, ಅದಕ್ಕೇನಾರ ಸೈನ್ಸ್ ಹಾಕ್ಲೇನು, ಅದನ್ನು ನೋಡ್ತೀಯನ. ಆಮೇಲೆ ಅರಿಜೋನಾದ ಹಿಸ್ಟ್ರಿ ಅದ್ರ ಬಗ್ಗೆ ನಿಂಗೆ ತಿಳ್ಕೊಬೇಕೇನ, ಅದನ್ನು ಹಾಕ್ಲೇನ. ಹಿಂಗೆ ಒಂದಿಷ್ಟೊಂದು ಆಪ್ಷನ್ ಕೊಡ್ತು. ಏನು ಮಾಡ್ತೀನಿ 42 ನಿಮಿಷ? ಅದಕ್ಕೆ ನಾ ಏನು ಕೇಳಿದೆ ನೋಡೋಣ ತಡಿ ಅಂತ ಚೆಕ್ ಮಾಡೋಕೆ, ನಂಗೆ ಮೊಹಮ್ಮದ್ ರಫಿ ಹಾಡು ಹಾಕಂತ ಹೇಳಿದ್ದೆ. ಯಾಕಂದ್ರೆ ನಾವದನ್ನ ಮೊಹಮ್ಮದ್ ರಫಿ ಹಾಡು ಕೇಳ್ಕೊಂಡು ಬೆಳೆದವ್ರು ನಾವೆಲ್ಲ. ಹೌದಲ್ಲ, ಅದಕ್ಕೆ ಮೊಹಮ್ಮದ್ ರಫಿ ಹಾಡು ಹಾಕಂತ ಹೇಳಿದೆ. ಅದು ಶುರು ಮಾಡ್ತು ಮೊಹಮ್ಮದ್ ರಫಿ. ಅಲ್ಲಿ ಮಟ್ಟ ಭಯಂಕರ ಖುಷಿ ಆಯ್ತು ನನಗೆ. ಯಾರು ಜೋಡಿ, ಅಲ್ಲಿ ಯಾರಿಲ್ಲ, ಮಷೀನ್ ಜೋಡಿ ಮಾತಾಡಕತ್ತೀನಿ, ಮಷೀನ್ ನನ್ನ ಬಗ್ಗೆ ತಿಳ್ಕೊಂಡೈತಿ. ಎಷ್ಟು ವಿಷಯ ಗೊತ್ತೈತೆ ಅದಕ್ಕೆ, ಇದು ಇನ್ನೂ ನಮ್ಮ ಎಲ್ಲ ಹೇಳಕತ್ತಿಲ್ಲ ಡೀಟೇಲ್. ಎಷ್ಟು ವಿಷಯ ಗೊತ್ತೈತೆ, ನಾನು ಹೆಂಡತಿಗೂ ಅದು ಅಷ್ಟು ಗೊತ್ತಿಲ್ಲ ನನ್ನ ಬಗ್ಗೆ, ಅಷ್ಟು ವಿಷಯ ಹೇಳಕತ್ತಿತ್ತು ಅದು. ಓಕೆ, ಅಬ್ಸಲ್ಯೂಟ್ಲಿ ತೊಗೊಂಡು ತೊಗೊಂಡು ಹೋಗಿ ಕಡೆಗೆ ಏನಂತದ್ದು ಏನಂದ್ರೆ ಶುರು ಆಯ್ತು ಕಾರ್ ಮೂವ್ ಆಗಕ್ಕೆ. ಅವಾಗ ನನಗೆ ಹೆದರಿಕೆ ಶುರು ಆಯ್ತಲ್ಲ, ಅವ್ರು ಡ್ರೈವರ್ ಇಲ್ಲ ಏನಿಲ್ಲ ದೆವ್ವ ಭೂತ ಎಲ್ಲಿ ಹೊಂಟಿದ್ದು ಕಾರು ಯಾರು. ಓಕೆ, ಇಲ್ಲಿ ಬಂದ್ಬಿಟ್ಟಿನಿ ಹೆಂಡತಿ ಮಕ್ಕಳು ದಾವಣದಾಗ ಬಿಟ್ಟಿನಿ, ಅದರಲ್ಲಿ ಏನಾಯ್ತಪ್ಪ ಇಲ್ಲೇ ಮೀಲ್ 4 ಮಂದಿ ಸಿಗ್ತಾರಿಲ್ಲ ಹೊತ್ಕೊಂಡು ಹೋಗಕ್ಕೆ. ಇಲ್ಲ ಯಾಕಂದ್ರೆ ಡ್ರೈವರ್ ಇಲ್ಲ, ಕಾರ್ ಹೊಂಟೈತಿ ರೋಡ್ನಾಗ. ಏ ಏನು ಎಷ್ಟು ಸ್ಕೇರಿ ಅಲ್ಲ, ವಿಚಾರ ಮಾಡ್ರಿ. ಓಕೆ, ಆಮೇಲೆ ಬಟ್ ಲೆಟ್ ಮೀ ಟೆಲ್ ಯು, ಇಷ್ಟು ಚಂದ ಹೋಯ್ತದ 42 ನಿಮಿಷ ಪರ್ಫೆಕ್ಟ್ ಡ್ರೈವಿಂಗ್. ನನಗೂ ಸದ್ಯ ಚಲೋ ಡ್ರೈವ್ ಮಾಡಕ್ಕೆ ಬರೋಂಗಿಲ್ಲ, ಅಷ್ಟು ಚಂದ ಕರ್ಕೊಂಡು ಹೋಗಿ ಕರೆಕ್ಟ್ 42 ನಿಮಿಷಕ್ಕೆ ಅವ್ನು ಮನೆ ಮುಂದೆ ನಿಂದ್ರಿಸ್ತು ನನಗೆ. ಆಮೇಲೆಲ್ಲ ಥ್ಯಾಂಕ್ಸ್ ಹೇಳ್ತು ಎಲ್ಲ ಹೇಳಿ ಕಳಿಸ್ತು. ಇದ್ನ ಯಾಕೆ ಹೇಳಕತ್ತೇನೆ ಅಂದರೆ, ಇನ್ನೊಂದು 10-15 ವರ್ಷದಾಗ ಎಲ್ಲೂ ಡ್ರೈವರ್ ನೌಕರಿ ಇರುವುದಿಲ್ಲ ಜಗತ್ತಿನಾಗ. ಡ್ರೈವರು, ಕಾರು, ಬಸ್ಸು, ಏರೋಪ್ಲೇನು, ಓಕೆ ಶಿಪ್ಸು ಎಲ್ಲವೂ ಡ್ರೈವರ್ಸ್ ಇಲ್ಲ, ಆಟೋಮೆಟಿಕ್ ಮಷೀನ ನಡೆಸ್ತಾವೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇದು ಭಾಳ ದಿವಸ ಇಲ್ಲಿ ಮತ್ತೆ 10-15 ವರ್ಷಕ್ಕೆ. ಯಾಕಂದ್ರೆ ನಾನು ಈಗ ನಾನು ಟಾಟಾ ಮೋಟರ್ ಸ್ಟುಡಿಯೋ ಒಂದು ಪ್ರಾಜೆಕ್ಟ್ ಮಾಡಾಕ್ತೀನಿ, ಅಲ್ಲೇ ಸಿಕ್ಕಾಬಟ್ಟೆ ರೊಕ್ಕ ಇನ್ವೆಸ್ಟ್ ಮಾಡ್ಯಾರ. ಡ್ರೈವರ್ಲೆಸ್ ಟ್ಯಾಕ್ಸಿ, ಟ್ರಕ್ ಹೆಂಗೆ ಮಾಡೋದು, ಅದು ಮಾಡೋದು, ಇದು ಮಾಡೋದು ಅಂತ ಹೇಳಿ. ರೈಟ್, ಸೊ ಡ್ರೈವರ್ ನೌಕರಿ ಇರೋದಿಲ್ಲ. ಇದಾದ್ಮೇಲೆ ಇನ್ನೊಂದು ಹೇಳ್ತೀನಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಹೇಳಿ. ನಿಮ್ಮ ಕಾಮರ್ಸ್ ಟೀಚರ್ಸಿಗೆ ಗೊತ್ತಿರ್ತಿದ್ದು ಇದ್ರ ಬಗ್ಗೆ. ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಒಂದು ಅದ್ಭುತವಾದ ಟೆಕ್ನಾಲಜಿ ಬರಕತ್ತೆ. ಎಂಥ ಅದ್ಭುತ ಟೆಕ್ನಾಲಜಿ ಅಂದ್ರೆ, ಒಂದು ಸಣ್ಣ ಪಾರ್ಟ್ ಅಂತಂದ್ರೆ, ಇನ್ನು 10 ವರ್ಷದಾಗ ಜಗತ್ತಾಗ ಬ್ಯಾಂಕ್ ಇರುವುದಿಲ್ಲ, ಬ್ಯಾಂಕ್ಸೇ ಇರುವುದಿಲ್ಲ ಎಲ್ಲೂ. ಈಗ ಆಲ್ರೆಡಿ ನಾವು ಸಣ್ಣ ನೋಡೀವಿ, UPI ನೋಡೀವಿ, ಇನ್ನು ಕೆಲವರು ನೀವು

0: ಬಿಟ್ಕಾಯಿನ್ ನೋಡಿರಿ, ಕ್ರಿಪ್ಟೋ ಕರೆನ್ಸಿ ನೋಡಿರಿ, ಇವೆಲ್ಲ ಕೇಳೇವಿ ಹೌದಲ್ಲ. ಬಟ್ ಲೆಟ್ ಬಿ ಟೆಲ್ ಯು, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಜಗತ್ನಾಗ ಬ್ಯಾಂಕ್ಸೇ ಇರುವುದಿಲ್ಲ. ನಾ ಇಲ್ಲಿಂದ ರೊಕ್ಕ ಬಂದು ಆಸ್ಟ್ರಿಯಾದಿಂದ ರೊಕ್ಕ ತಗೊಂಡು ನಾ ಇದು ತಗೊಂಡು ಜಪಾನ್ನಾಗ ಇನ್ವೆಸ್ಟ್ ಮಾಡಿ ಅದ್ರ ಬಿಸ್ನೆಸ್ ಅಮೇರಿಕಾದಾಗಿ ಎಲ್ಲ ಆಗ್ತೈತಿ, ಬಟ್ ನನ್ನ ರೊಕ್ಕ ಸೇಫ್ ಇರ್ತೈತಿ. ಆಮೇಲೆ ನಾ ಇಂಟ್ರೆಸ್ಟ್ ರೇಟ್ ನನಗೆ ಹೆಂಗೆ ಬೇಕು ಹಂಗೆ ನಾ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡ್ತೀನಿ, ಬ್ಯಾಂಕ್ ಡಿಸೈಡ್ ಮಾಡ್ತೈತಿ ಈಗ ಇಂಟ್ರೆಸ್ಟ್ ರೇಟ್. ಅಲ್ಲಿಲ್ಲ, ಡ್ರೈವರ್ ನೌಕರಿ ಇಲ್ಲ, ಬ್ಯಾಂಕ್ ನೌಕರಿ ಇಲ್ಲ, ಇನ್ನು 15 ವರ್ಷ ಮ್ಯಾಕ್ಸಿಮಮ್ ನನ್ನ ಪ್ರಕಾರ 10 ವರ್ಷ, ಬಟ್ 15 ವರ್ಷ ಆಗ್ಬೋದು. 3D ಪ್ರಿಂಟರ್ಸ್ ಅಂದರೆ ಏನು ಹೇಳ್ತಿರೋ ಅದನ್ನು ಪ್ರಿಂಟ್ ಮಾಡ್ಕೊಡ್ತಾವೆ. ಈಗ ಎಂಥ 3D ಪ್ರಿಂಟರ್ಸ್ ಬಂದಾವ ಅಂತಂದ್ರೆ, ಜರ್ಮನಿ ಒಳಗೆ 5 ಬೆಡ್ರೂಮಿನ ಮನಿ 5 ತಾಸದಾಗ 5 ಮಂದಿ ಕಟ್ತಾರೆ. 5 ತಾಸದಾಗ ಇಡೀ ಮನಿ ರೆಡಿ. ನೀವು ಮನಿ ಕಟ್ಟಬೇಕಂದ್ರೆ 5 ಬೆಡ್ರೂಮ್ ಮನಿ ಅಂದ್ರೆ ಅಟ್ಲೀಸ್ಟ್ 1.5 ವರ್ಷ ಬೇಕಾಗ್ತದೆ. ಹೌದ, ಅದನ್ನ 5 ತಾಸದ ಕಟ್ಟಾಕತ್ತಾರೆ, 3D ಪ್ರಿಂಟಿಂಗ್ ಮಾಡಕತ್ತ, ಮನಿ ಪ್ರಿಂಟ್ ಮಾಡಕತ್ತಾರೆ. ಚೈನಾದಾಗ ಹಾಂಗ್ ಹೋ ಅಂತ ಒಂದು ನದಿ, ಅದ್ರ ಮೇಲೆ ಒಂದು ಬ್ರಿಡ್ಜ್ ಕಟ್ಟಾಕತ್ತಾರೆ 3D ಪ್ರಿಂಟರ್ಲೆ. ಜಗತ್ತು ಬದಲಾಗಿದೆ, ಆಪರ್ಚುನಿಟಿ ಅದ. ಮೊಬೈಲ್ ಫೋನ್ ಅನ್ನೋ ಒಂದು ಅದ್ಭುತವಾದ ಒಂದು ಡಿವೈಸ್ ಅದ. ಓಕೆ, ಇದರಂಥ ಡಿವೈಸ್ ಜಗತ್ತಾಗ ಎಂದೂ ಇಲ್ಲ. ಇದನ್ನ ಯೂಸ್ ಮಾಡಿಕೊಂಡು ಈ ಒಂದು ಆರ್ಗನೈಸೇಷನ್ ಏನು ಅದ್ಭುತವಾಗಿ ಸೇಡಂ ಪಾಟೀಲ್ರು ಆಮೇಲೆ ಗುಳದವರೆಲ್ಲ ಸೇರ್ಕೊಂಡು ಮಾಡಿದ್ದು ಏನು ಆರ್ಗನೈಸೇಷನ್ ಅದ, ಇವನ್ನ ಒಳ್ಳೆ ಉದ್ದೇಶ ಏನದ, ಇದನ್ನೆಲ್ಲ ಕೂಡಿಸಿದ್ರೆ ಇದು ದಿಸ್ ಕ್ಯಾನ್ ಬಿಕಮ್ ದಿ ಸೆಂಟರ್ ಆಫ್ ದ ವರ್ಲ್ಡ್. ಜಗತ್ತಿಗೆ ಈ ಕಾಲೇಜು ಫೇಮಸ್ ಆಗ್ಬೋದು, ಇಲ್ಲಿಂದ ನೀವು ನೋಬೆಲ್ ಪ್ರೈಸಸ್ ತೆಗಿಬೋದು. ಅದನ್ನು ಹೇಳಕ್ಕೆ ಬಂದಿನಿ, ನೀವು ರೆಡಿ ಆಗಬೇಕಷ್ಟ.
1: ಆತ್ಮೀಯ ಕೆಳಗ್ರೆ, ಇವಾಗಿದ್ದವು ಧಾರವಾಡ IIT ಪ್ರೊಫೆಸರ್ ಆದಂತಹ ಡಾಕ್ಟರ್ SM ಶಿವಪ್ರಸಾದ್ ಅವರ ಮಾತುಗಳು. ಇತ್ತೀಚೆಗೆ September 5 ಸೇಡಂನ ನೃಪತುಂಗ ಸೇಠ್ ಶ್ರೀ ತುಳಸಿರಾಮ್ ಗಿಲ್ಡಾ ನೃಪತುಂಗ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಮಹಾವಿದ್ಯಾಲಯ ಹಾಗೂ MCOM ಸ್ನಾತಕೋತ್ತರ ಕೇಂದ್ರ ಸೇಡಂ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯಲ್ಲಿ ಅವರು ಶಿಕ್ಷಣ ಮತ್ತು ಶಿಕ್ಷಕರ ಜವಾಬ್ದಾರಿಗಳ ಕುರಿತು ತಮ್ಮ ಮಾತುಗಳನ್ನು ಹಂಚಿಕೊಳ್ತಾ ಇದ್ದರು. ಇನ್ನು ಕೆಳಗ್ರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡ ಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನು ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ.

0: ಇದುವರೆಗೆ ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:30:45. ಕಂಪನಾಂಕ 102.1 MHz. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆಯನ್ನು.
4: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಬನ್ನಿ ಆಚರಿಸೋಣ ಹಸಿರು ಗಣೇಶ ಹಬ್ಬ 2026. ಇಂದಿನ ಪರಿಸರ ರಕ್ಷಣೆ, ನಾಳೆಯ ಸುಂದರ ಭವಿಷ್ಯ. ನಮ್ಮ ಕೆರೆ ನದಿಗಳು ಮತ್ತು ಭೂಗರ್ಭ ಜಲವನ್ನು ಮಾಲಿನ್ಯದಿಂದ ರಕ್ಷಿಸೋಣ.

ಸ್ವಚ್ಛ ವಾತಾವರಣ ಹಾಗೂ ಆರೋಗ್ಯಕರ ಪರಿಸರ ಕಾಪಾಡೋಣ. ನಮ್ಮ ಮಕ್ಕಳಿಗೆ ಸುರಕ್ಷಿತ ಮತ್ತು ಉತ್ತಮ ಭವಿಷ್ಯ ನಿರ್ಮಿಸೋಣ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಕಟಣೆ.

ಕೇಳುಗರೆ, ಈ ಬೆಳಿಗ್ಗೆ 9:35 9:32 ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮಕ್ಕೆ ನೀವು ಡಯಲ್ ಮಾಡಬೇಕಾದ ನಮ್ಮ ಫೋನ್ ಸಂಖ್ಯೆ 0852200312 ಅಥವಾ 2958. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರಗೀತೆಯನ್ನು ಕೇಳಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆ ಅಂತಿಮ ದಿನವಾದ ಇಂದು ಮುಖ್ಯ ಅಧಿವೇಶನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಪ್ರತಿನಿಧಿಗಳು ಭಾಗಿ. ಬ್ರಿಕ್ಸ್ ಪಾಲುದಾರ ರಾಷ್ಟಗಳ ನಾಯಕರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಎಲೆನಾ ರೈಬಾಕಿನ ಮುಡಿಗೆ ಯುಎಸ್ ಓಪನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗರಿ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಇಂದು ಬ್ರಿಕ್ಸ್ ಶೃಂಗಸಭೆಯ ಎರಡನೇ ಹಾಗೂ ಅಂತಿಮ ದಿನವಾಗಿದೆ. ನವದೆಹಲಿಯ ಭಾರತ ಮಂಟಪದಲ್ಲಿ ನಿನ್ನೆ ಎರಡು ದಿನಗಳ ಶೃಂಗಸಭೆ ಆರಂಭಗೊಂಡಿತು. ಶೃಂಗಸಭೆಯ ಮೊದಲ ದಿನವೇ ಬ್ರಿಕ್ಸ್ ರಾಷ್ಟಗಳು ನವದೆಹಲಿ ಘೋಷಣೆ 2026 ಅಂಗೀಕರಿಸಿವೆ. ಸಂವಾದ, ಸಮಾಲೋಚನೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಅಂತಾರಾಷ್ಟೀಯ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸುವ ತಮ್ಮ ಬದ್ದತೆಯನ್ನು ಬ್ರಿಕ್ಸ್ ರಾಷ್ಟಗಳು ಪುನರುಚ್ಚರಿಸಿವೆ. ಪಶ್ಚಿಮ ಏಷ್ಯಾದಲ್ಲಿ ಉಲ್ಬಣಗೊಳ್ಳುತ್ತಿರುವ ಉದ್ವಿಗ್ನತೆಯ ಬಗ್ಗೆ ನಾಯಕರು ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಸಂಯಮವನ್ನು ಪಾಲಿಸುವಂತೆ ಮತ್ತು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಬಲ್ಲ ಕ್ರಮಗಳನ್ನು ತಪ್ಪಿಸುವಂತೆ ಅವರು ಕರೆ ನೀಡಿದರು. ಕಳೆದ ವರ್ಷದ ಏಪ್ರಿಲ್ 22 ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಅವರು ತೀವ್ರವಾಗಿ ಖಂಡಿಸಿದರು. ಭಯೋತ್ಪಾದನೆಯನ್ನು ಅದರ ಎಲ್ಲ ರೂಪಗಳು ಹಾಗೂ ಆಯಾಮಗಳಲ್ಲಿ ಎದುರಿಸುವ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದರು. ಭಾರತ 4ನೇ ಬಾರಿಗೆ ಈ ಶೃಂಗಸಭೆಯನ್ನು ಆಯೋಜಿಸಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಅಂತರ್ಗತ ಜಾಗತಿಕ ಬೆಳವಣಿಗೆಗಾಗಿ ಭವಿಷ್ಯವನ್ನು ರೂಪಿಸುವುದು ಎಂಬ ವಿಷಯದ ಕುರಿತಾದ ಅಧಿವೇಶನದಲ್ಲಿ ಇಂದು ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳು ಭಾಗವಹಿಸಲಿವೆ. ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ಮಲೇಷ್ಯಾ, ನೈಜೀರಿಯಾ, ಥೈಲ್ಯಾಂಡ್, ಉಗಾಂಡ, ಉಜ್ಬೇಕಿಸ್ತಾನ್

0: ಲೋಕಸಭೆಯ ಔತಣಕೂಟದ ಸಂದರ್ಭದಲ್ಲಿ ನವರಸ ಎಂಬ ವಿಶೇಷ ಸಾಂಸ್ಕೃತಿಕ ಪ್ರದರ್ಶನ ಪ್ರಸ್ತುತಪಡಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸಿಂಫನಿ, ಒಂದು ಲಯ, ಹಲವು ಸಂಸ್ಕೃತಿಗಳು ಎಂಬ ಪರಿಕಲ್ಪನೆಯೊಂದಿಗೆ ಬ್ರಿಕ್ಸ್ ಸದಸ್ಯರು ಮತ್ತು ಪಾಲುದಾರ ರಾಷ್ಟಗಳ ಸಂಗೀತಗಾರರನ್ನು ಒಂದು ವಿಶಿಷ್ಟ ಸಂಗೀತ ಪ್ರದರ್ಶನದಲ್ಲಿ ಒಟ್ಟುಗೂಡಿಸಿತು. ವೈವಿಧ್ಯಮಯ ಸಂಗೀತ ಸಂಪ್ರದಾಯಗಳನ್ನು ಆಧರಿಸಿ ಸಿಂಫನಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವೈವಿಧ್ಯತೆ, ಸಾಂಸ್ಕೃತಿಕ ಶ್ರೀಮಂತಿಕೆ ಮತ್ತು ಒಗ್ಗಟ್ಟಿನ ಚೈತನ್ಯವನ್ನು ಪ್ರತಿಬಿಂಬಿಸುವ ಹಂಚಿಕೆಯ ಕಲಾತ್ಮಕ ಅಭಿವ್ಯಕ್ತಿಯನ್ನು ಸೃಷ್ಟಿಸಿತು. ಈ ವೇಳೆ ಬ್ರಿಕ್ಸ್ ದೇಶಗಳ ವಿಭಿನ್ನ ವಾದ್ಯಗಳನ್ನು ಪ್ರದರ್ಶಿಸಲಾಯಿತು. ಸಾಂಸ್ಕೃತಿಕ ವಿನಿಮಯದ ಮೂಲಕ ಒಟ್ಟಾಗಿ ಉತ್ತಮ ಜಗತ್ತನ್ನು ನಿರ್ಮಿಸುವ ಮನೋಭಾವವನ್ನು ಈ ಸಂಗೀತ ಕಾರ್ಯಕ್ರಮವು ಸಾಕಾರಗೊಳಿಸಿತು. ಬ್ರಿಕ್ಸ್ ಸಿಂಫನಿ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯ ಜೊತೆಗೆ ಬ್ರಿಕ್ಸ್ನ ಶ್ರೀಮಂತ ಸಂಸ್ಕೃತಿಗಳು ಮತ್ತು ವೈವಿಧ್ಯಮಯ ನಾಗರಿಕತೆಗಳನ್ನು ಪ್ರದರ್ಶಿಸಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮುಂಬೈ ಭೇಟಿಯಲ್ಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಅವರು ಏಷಿಯಾಟಿಕ್ ಸೊಸೈಟಿ ಆಫ್ ಮುಂಬೈಗೆ ಭೇಟಿ ನೀಡಲಿದ್ದಾರೆ ಹಾಗೂ ಹಿಂದಿ ಭಾಷೆಯ ಕುರಿತಾದ 6ನೇ ಅಖಿಲ ಭಾರತೀಯ ರಾಜಭಾಷಾ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಏಷಿಯಾಟಿಕ್ ಸೊಸೈಟಿ ಆಫ್ ಮುಂಬೈನಲ್ಲಿ ಸಚಿವರು ಶ್ರೀ ಗಣೇಶ ಜ್ಞಾನಾರತಿ ಎಂಬ ಶೀರ್ಷಿಕೆಯಡಿ ವಿಶೇಷವಾಗಿ ಆಯೋಜಿಸಲಾದ ಹಸ್ತಪ್ರತಿಗಳ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಅಲ್ಲದೆ ಅವರು ಗ್ರಂಥಾಲಯಕ್ಕೆ ಭೇಟಿ ನೀಡಿ ಏಷಿಯಾಟಿಕ್ ಸೊಸೈಟಿಯ ಹಸ್ತಪ್ರತಿ ಸಂರಕ್ಷಣಾ ಪ್ರಯೋಗಾಲಯದ ಕಾರ್ಯವೈಖರಿಯನ್ನು ಪರಿಶೀಲಿಸಲಿದ್ದಾರೆ ಮತ್ತು ಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಚಿವ ಅಮಿತ್ ಶಾ ಅವರು ಮುಂಬೈನ ಭಾರತ್ ಡೈಮಂಡ್ ಬೋಸ್ನಲ್ಲಿ ನಡೆಯಲಿರುವ ಜಿಜೆಇಪಿಸಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಸಚಿವರು ನವಿ ಮುಂಬೈನ ವಾಶಿಯಲ್ಲಿರುವ ಸಿಡ್ಕೋ ಪ್ರದರ್ಶನ ಕೇಂದ್ರದಲ್ಲಿ ನಡೆಯಲಿರುವ ರಾಜಭಾಷಾ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಮುಂಬೈನ ಪ್ರಸಿದ್ಧ ಗಣಪತಿ ಪೆಂಡಾಲ್ ಲಾಲ್ಬಾಗ್ಚ ರಾಜಾಗೆ ಭೇಟಿ ನೀಡಿ ಗಣೇಶನ ದರ್ಶನ ಪಡೆಯಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1386ಕ್ಕೆ ಏರಿಕೆಯಾಗಿದೆ. ಪೀಡಿತ 8 ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಕಳೆದ ತಿಂಗಳ 26ರಂದು ನೇಪಾಳ ಟಿಬೆಟ್ ಗಡಿಯ ಸಮೀಪ ಹಿಮ ಮತ್ತು ಬಂಡೆಗಳ ಕುಸಿತದಿಂದ ಸಂಭವಿಸಿದ ಈ ಪ್ರವಾಹವು ಉತ್ತರ ಮತ್ತು ಮಧ್ಯ ನೇಪಾಳದ ಪಟ್ಟಣಗಳು ಹಾಗೂ ಹಳ್ಳಿಗಳನ್ನು ತೀವ್ರವಾಗಿ ಹಾನಿಗೊಳಿಸಿದೆ. ನೇಪಾಳದ ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಇಲ್ಲಿಯವರೆಗೆ ಪತ್ತೆಯಾದ ಮೃತದೇಹಗಳ ಪೈಕಿ 104 ಮೃತದೇಹಗಳನ್ನು ಗುರುತಿಸಿ ಸಂಬಂಧಪಟ್ಟ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ಸುಮಾರು 5,130 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಭದ್ರತಾ ಪಡೆಗಳು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ. ಇಲ್ಲಿಯವರೆಗೆ 13,700ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಲಾಗಿದ್ದು 339 ಮಂದಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದೇ ವೇಳೆ ರಾಸುವಾ, ನುವಾಕೋಟ್ ಮತ್ತು ದಾಡಿಂಗ್ ಜಿಲ್ಲೆಗಳಲ್ಲಿ 3,700ಕ್ಕೂ ಹೆಚ್ಚು ಜನರು ತಾತ್ಕಾಲಿಕ ಆಶ್ರಯ ತಾಣಗಳಲ್ಲಿ ನೆಲೆಸಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನ ಆರ್ಥರ್ ಆಶ್ ಸ್ಟೇಡಿಯಂನಲ್ಲಿ ನಿನ್ನೆ ರಾತ್ರಿ ನಡೆದ ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಎಲೆನಾ ರೈಬಾಕಿನಾ ಅರಿನಾ ಸೆಬಲಂಕಾ ಅವರನ್ನು ಸೋಲಿಸಿ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಅವರು ಸೆಬಲಂಕಾ ಅವರನ್ನು 6-4, 5-7, 6-2 ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದು ಎಲೆನಾ ರೈಬಾಕಿನಾ ಅವರ ಮೊದಲ ಯುಎಸ್ ಓಪನ್ ಪ್ರಶಸ್ತಿಯಾಗಿದೆ. ಈ ವರ್ಷದ ಆರಂಭದಲ್ಲಿ ಆಸ್ಟ್ರೇಲಿಯನ್ ಓಪನ್ ಗೆದ್ದ ನಂತರ ಅವರ ವೃತ್ತಿ ಜೀವನದ 3ನೇ ಗ್ರ್ಯಾಂಡ್ಸ್ಲಾಮ್ ಚಾಂಪಿಯನ್ಶಿಪ್ ಇದಾಗಿದೆ. ಈ ಗೆಲುವಿನೊಂದಿಗೆ ರೈಬಾಕಿನಾ ವಿಶ್ವದ ನಂಬರ್ 1 ಶ್ರೇಯಾಂಕ ಪಡೆದಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಅಮೆರಿಕದ ಕ್ರಿಶ್ಚಿಯನ್ ಹ್ಯಾರಿಸನ್ ಮತ್ತು ಬ್ರಿಟನ್ನ ನೀಲ್ಸ್ ಕುಪ್ಸ್ಕಿ ಜೋಡಿ ಜರ್ಮನಿಯ ಕೆವಿನ್ ಕ್ರಾವಿಯೇಡ್ಜ್ ಮತ್ತು ಟಿಮ್ ಪುಡ್ಜ್ ಜೋಡಿಯನ್ನು ಸೋಲಿಸಿ ಪ್ರಶಸ್ತಿ ಗೆದ್ದಿದ್ದಾರೆ. ಪುರುಷರ ಸಿಂಗಲ್ಸ್ ಫೈನಲ್ ಪಂದ್ಯ ನ್ಯೂಯಾರ್ಕ್ನಲ್ಲಿ ಇಂದು ರಾತ್ರಿ ನಡೆಯಲಿದ್ದು ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್ ಹಾಗೂ ಅಮೆರಿಕದ ಬೆನ್ ಶೆಲ್ಟನ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ

8 ಗಂಟೆಗೆ ಆರಂಭವಾಗಲಿದೆ. 7 ಬಾರಿ ಚಾಂಪಿಯನ್ ಆಗಿರುವ ಭಾರತ ತಂಡ ಎ ಗುಂಪಿನಲ್ಲಿ 3 ಪಂದ್ಯಗಳ ಗೆಲುವುಗಳೊಂದಿಗೆ ಅಗ್ರಸ್ಥಾನ ಪಡೆದು ಹಾಗೂ ಸೆಮಿಫೈನಲ್ನಲ್ಲಿ ಬಾಂಗ್ಲಾದೇಶವನ್ನು 40 ರನ್ಗಳಿಂದ ಸೋಲಿಸುವ ಮೂಲಕ ಅಜೇಯವಾಗಿ ಫೈನಲ್ ತಲುಪಿದೆ. ಶ್ರೀಲಂಕಾ ಕೂಡ ತಮ್ಮ ಗುಂಪಿನ 3 ಪಂದ್ಯಗಳನ್ನು ಗೆದ್ದು ನಂತರ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು 4 ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಫೈನಲ್ನಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಟಿ20 ಅಂತಾರಾಷ್ಟೀಯ ಪುರುಷರ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಪ್ರಾರಂಭವಾಗಲಿದೆ. 2ನೇ ಟಿ20 ಪಂದ್ಯ ಮಂಗಳವಾರ ನಡೆಯಲಿದ್ದು ನಂತರ ಗುರುವಾರ 3ನೇ ಹಾಗೂ ಅಂತಿಮ ಪಂದ್ಯ ನಡೆಯಲಿದೆ. ಈ 3 ಪಂದ್ಯಗಳು ಒಂದೇ ಸ್ಥಳದಲ್ಲಿ ಮತ್ತು ಒಂದೇ ಸಮಯದಲ್ಲಿ ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆ ಅಂತಿಮ ದಿನವಾದ ಇಂದು ಮುಖ್ಯ ಅಧಿವೇಶನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಪ್ರತಿನಿಧಿಗಳು ಭಾಗಿ. ಬ್ರಿಕ್ಸ್ ಪಾಲುದಾರ ರಾಷ್ಟಗಳ ನಾಯಕರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಎಲೆನಾ ರೈಬಕ್ಕಿನ ಮುಡಿಗೆ ಯುಎಸ್ ಓಪನ್ ಟೆನಿಸ್, ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗರಿ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 7:45, ಕಂಪನಾಂಕ 102.1 MHz.
1: ಆಕಾಶವಾಣಿ ಬೆಂಗಳೂರು ತರಂಗ.
2: ಸಾರ್ವಜನಿಕರೇ ಇಲ್ಲಿ ಕೇಳಿ, ಬರಲಿರುವ ಗಣಪತಿ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವಾಗಿಸಲು ಬನ್ನಿ, ಕೈಜೋಡಿಸಿ.
3: ಮಣ್ಣಿನಿಂದ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣರಹಿತ ಸಣ್ಣ ಗಣಪತಿ ಮೂರ್ತಿಗಳನ್ನು ಮಾತ್ರ ತನ್ನಿ.
2: ನಿಮ್ಮ ಮನೆಗಳಲ್ಲೇ ಮೂರ್ತಿಗಳನ್ನು ವಿಸರ್ಜಿಸಿ, ನಂತರ ಆ ನೀರನ್ನು ನಿಮ್ಮ ಗಿಡಮರಗಳಿಗೆ ಹಾಕಿ.
3: ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹ ಮಿಶ್ರಿತ ಬಣ್ಣವಿರುವ ಗಣಪತಿ ಮೂರ್ತಿಗಳನ್ನು ಖರೀದಿಸಬೇಡಿ.
2: ಪಿಒಪಿ ಮೂರ್ತಿಗಳು ನೀರಿನಲ್ಲಿ ಕರಗುವುದಿಲ್ಲ. ಕೆರೆ, ತೊರೆ, ನದಿ, ನಾಲೆಗಳಲ್ಲಿ ಪಿಒಪಿ ಮೂರ್ತಿಗಳನ್ನು ವಿಸರ್ಜಿಸಿದರೆ ಜಲಮಾಲಿನ್ಯ ಉಂಟಾಗುತ್ತದೆ.
3: ಗಣಪತಿ ಹಬ್ಬದ ಸಂದರ್ಭದಲ್ಲಿ ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ಭಾರಿ ಸದ್ದು ಮಾಡುವ ಪಟಾಕಿಗಳನ್ನು ಉಪಯೋಗಿಸಬೇಡಿ.
2: ಹಬ್ಬದಲ್ಲಿ ಬಳಸಿದ ಹೂವು, ಇನ್ನಿತರ ಕೊಳೆಯುವ ಪದಾರ್ಥಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ.
3: ಬನ್ನಿ, ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸೋಣ.
2: ಪ್ರಕೃತಿ ವಿಕೋಪ ನಿವಾರಕ, ನಮ್ಮ ಪರಿಸರ ಸ್ನೇಹಿ ವಿನಾಯಕ.
4: ಎಲ್ಲರಿಗೂ ಬರಲಿರುವ ಗಣಪತಿ ಹಬ್ಬದ ಶುಭಾಶಯಗಳು.
2: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
0: ಪ್ರಕಟಣೆಯನ್ನು ಕೇಳಿದ್ರಿ. ಚಿತ್ರಗೀತೆಗಳಲ್ಲಿ ಆರಂಭದಲ್ಲಿ ಕೇಳಿ ಯಜಮಾನ ಚಿತ್ರದ ಗೀತೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಇಳೆಯರಾಜಾ.

ಗೀತಾ ಚಿತ್ರಕ್ಕೆಂದು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಗೀತ ರಚನೆ ಚೆ ಉದಯಶಂಕರ್, ಸಂಗೀತ ನಿರ್ದೇಶನ ಇಳಯರಾಜ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8 ಗಂಟೆಯಾಗಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಮಾಚಾರ ಪ್ರಭಾತ್ 8:15 ಮಾರ್ನಿಂಗ್ ನ್ಯೂಸ್.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30 30:30. ಕಂಪನಾಂಕ 102.1 MHz. ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ. ವಚನಕಾರರು ಬಸವಣ್ಣ. ರಾಗ ಮಿಶ್ರ ಕಮಾಜ್. ತಾಳ ಝಪ್ತಾಲ್. ಗಾಯಕರು ಮೀನಾಕ್ಷಿ ಕುಲಕರ್ಣಿ. ಸಂಗೀತ ನಿರ್ದೇಶನ ಫಯಾಜ್ ಖಾನ್.

ಅಳಿಸಂಕುಲವೇ, ಮಾಮರವೇ, ಬೆಳದಿಂಗಳೇ, ಕೋಗಿಲೆಯೇ, ವಚನಕಾರರು, ಅಕ್ಕ ಮಹಾದೇವಿ, ರಾಗ ಮಿಶ್ರಶಂಕರ, ತಾಳ ಭಜನ್ ಟೇಕ, ಗಾಯಕರು ಸುಮಲತಾ, ಸಂಗೀತ ನಿರ್ದೇಶನ ಫಯಾಜ್ ಖಾನ್.

ದೇವ ದೇವ ಶರಣು ಶರಣಾರ್ಥಿ. ವಚನಕಾರರು ಮುಕ್ತಾಯಕ್ಕ. ರಾಗ ಭಾಗ್ಯಶ್ರೀ ಮತ್ತು ರಾಗೇಶ್ರೀ. ತಾಳ ತ್ರಿಪುಟ. ಗಾಯಕರು ಚೈತ್ರ ಎಚ್ ಜಿ. ಸಂಗೀತ ನಿರ್ದೇಶನ ವೈ ಕೆ ಮುದ್ದುಕೃಷ್ಣ.

ಜಗದಗಲದ ಗಗನದ ಆನೆ. ವಚನಕಾರರು ಅಲ್ಲಮ ಪ್ರಭು. ರಾಗ ಮೇಘ್ ಮಧ್ಯಮ ಆಧಾರಿತ. ತಾಳ ಏಕತಾಳ. ಗಾಯಕರು ರವಿ ಮೂರೂರು. ಸಂಗೀತ ನಿರ್ದೇಶನ ವೈ ಕೆ ಮುದ್ದುಕೃಷ್ಣ.

ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ. ವಚನಕಾರರು ಅಮುಗೆ ರಾಯಮ್ಮ, ರಾಗ ಮೋಹನ, ತಾಳ ಆದಿತಾಳ, ಗಾಯಕರು ಚೈತ್ರ ಎಚ್ ಜಿ, ಸಂಗೀತ ನಿರ್ದೇಶನ ವೈ ಕೆ ಮುದ್ದುಕೃಷ್ಣ.

ಕಾಲವನರಿತು ನೇಮವ ಮಾಡಲಿಲ್ಲ. ವಚನಕಾರರು ಅರಿವಿನ ಮಾರಿ ತಂದೆ. ರಾಗ ಜೋಗ್, ತಾಳ ಆದಿತಾಳ. ಗಾಯಕರು ಡಾಕ್ಟರ್ ರೋಹಿಣಿ ಮೋಹನ್. ಸಂಗೀತ ನಿರ್ದೇಶನ ವೈ ಕೆ ಮುದ್ದುಕೃಷ್ಣ.

ಕಟೆದ ಕಲ್ಲು ಲಿಂಗವೆಂದೆನಿಸಿತು, ಕಟೆಯದ ಕಲ್ಲು ಕಲ್ಲೆನಿಸಿತ್ತು. ವಚನಕಾರರು ಸಿದ್ಧರಾಮೇಶ್ವರ, ರಾಗ ನಂದ, ತಾಳ ಭಜನ್ ಠೇಕ, ಗಾಯಕರು ದೀಪಕ್ ಪಿ, ಸಂಗೀತ ನಿರ್ದೇಶನ ಫಯಾಜ್ ಖಾನ್.